ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ, ಒಳ್ಳೆಯ ಸ್ವಭಾವವಿರುವ ವ್ಯಕ್ತಿ ಗಣಿತದಲ್ಲಿರುವ ಶೂನ್ಯದಂತೆ, ಯಾರ ಜೊತೆ ಇರುತ್ತಾರೋ ಅವರ ಬೆಲೆ ಹೆಚ್ಚುತ್ತಲೇ ಇರುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ ದಿನಾಂಕ 26 ಮೇ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ ಪ್ರಸಾರವಾಗುತ್ತದೆ. 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು, ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 ರಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ರಿಂದ 2:00 ವರೆಗೆ ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಭಾವಸಂಗಮ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮೇಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಗಣನಾಥನನ್ನು ನೆನೆಯುವ ಹಾಡು, ಮೊದಲು ನೆನೆವೆ ನಿನ್ನ ಗಣರಾಜ, ಮುದದಲ್ಲಿ ಶುಭ ನೀಡು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಯ ಗೌರಿ ಜಗದೀಶ್ವರಿ ಕಾವುದೆನ್ನ ಕಲಾಸಾಗರಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ವೀಣೆ ಪುಸ್ತಕ ಹಿಡಿದು ಕಲೆ ವಿದ್ಯೆಗಳ ಹಿರಿಮೆ ಜನಮನಕ್ಕೆ ಸಾರುವ ಜಯದೇವಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಿರಿ ನೀಡು ಬಾಮ್ಮ ಹರಿಸತಿ ಶ್ರೀ ಲಕ್ಷ್ಮಿ ಕರ ಮುಗಿದು ಬೇಡುವೆ ಪರಿಪರಿಯಲಿ ನಿನ್ನ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ತಿರ್ಲಾಪುರ್. ಇವತ್ತು ಬಸವಣ್ಣನವರ ಮತ್ತೊಂದು ವಚನದೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನ ಹರಿಯಲದೇ ಕೈಯ್ಯ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲ ಸಂಗಮ ದೇವನುಳ್ಳನ್ನಕ್ಕ ಬಿಜ್ಜಳನ ಭಂಡಾರ ನನಗೆ ಕೈಯ್ಯ. ಈ ವಚನದೊಳಗೆ ಬಿಜ್ಜಳನ ಭಂಡಾರ ನನಗೆ ಕೈಯ್ಯ ಎಂಬ ಮಾತಿನ ಮೇಲೆ ಜಾಸ್ತಿ ಒತ್ತು ಬಿದ್ದಿದೆ. ಬಿಜ್ಜಳ ಅರಸ ಬಸವಣ್ಣವರು ಅವನ ಮಂತ್ರಿಮಂಡಲದ ಉಪ ಸದಸ್ಯರು. ಬಿಜ್ಜಳನ ಭಂಡಾರ ನನಗೇಕೆ ಬೇಕು ಎಂಬ ಮಾತಿನೊಳಗೆ ಅವರ ನಿಷ್ಠುರ ನಿಲುವು ಸ್ಪಷ್ಟವಾಗಿದೆ. ನೇರವಾಗಿ ಬಿಜ್ಜಳನ ಹೆಸರನ್ನು ಉಲ್ಲೇಖಿಸಿಯೇ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಬಸವಣ್ಣವರು. ಬಸವಣ್ಣವರು ಹೂವಿನಷ್ಟು ಮೃದು, ಹಾಗೆಯೇ ವಜ್ರದಷ್ಟು ಕಠೋರವಾದಂಥ ಸ್ವಭಾವವನ್ನು ಹೊಂದವರಾಗಿದ್ದರು. ಇಂತಹ ಕಠೋರ ಮನಸ್ಸು ಬಸವಣ್ಣನವರಲ್ಲಿ ಕಾಣಲು ಕಾರಣವಾಗಿರಬಹುದಾದ ಸಂಗತಿಯು ಕೂಡ ಈ ಸಾಲಿನಲ್ಲಿದೆ. ಅದು ಭಂಡಾರದ ಬಳಕೆ. ಭಂಡಾರವೆನಗೆ ಕೈಯ್ಯ ಅಂತ ಹೇಳಿ ಉದ್ಗಾರ ತೆಗೆಯುವಲ್ಲಿ ಎದುರಿನಲ್ಲಿರುವ ಸುಳ್ಳು ಆಪಾದಿತರಿಗೆ ಅರಸನ ಭಂಡಾರದ ಮೊತ್ತ ಬಳಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ ಎಂಬ ದೃಢ ನಿರ್ಧಾರದ ಭಾವನೆಯ ಉತ್ತರವನ್ನು ಕೂಡ ನಾವು ಈ ವಚನದಲ್ಲಿ ಕಾಣ್ತೇವೆ. ಬಸವಣ್ಣನವರು ರಾಜ್ಯದ ಭಂಡಾರವನ್ನ ಅರಸನ ಗಮನಕ್ಕೆ ಇಲ್ಲದೆ ಬಳಸಿಕೊಳ್ತಾ ಇದ್ದಾರೆ ಎಂಬ ಆಪಾದನೆ ಬಿಜ್ಜಳನ ಕಿವಿಗೆ ಬಿದ್ದಂತಿದೆ. ಬಿಜ್ಜಳ ಈ ಬಗ್ಗೆ ಬಸವಣ್ಣನವರನ್ನ ಪ್ರಶ್ನಿಸಿದಂತಿದೆ. ಈ ಸಂಗತಿ ಬಸವಣ್ಣನವರಿಗೆ ಕೋಪವನ್ನು ತರಿಸಿದೆ. ಹಾಗಾಗಿ ಈ ವಚನದ ಮೂಲಕ ಆ ಮಾತುಗಳನ್ನು ಅವರು ಆಡಿದ್ದಾರೆ. ಅಂದರೆ ಅರಸು ಬಿಜ್ಜಳ ಹಾಗೂ ಮಂತ್ರಿ ಬಸವಣ್ಣನವರ ನಡುವೆ ಇರುವ ಅನ್ಯೋನ್ಯತೆಯನ್ನು ಕೆಡಿಸಲಿಕ್ಕೆ ಮಾಡಿದಂತಹ ಸಣ್ಣ ಕೆಲಸದಿಂದ ಈ ಪ್ರಸಂಗ ನಡೆದಿದೆ. ಇವತ್ತಿನ ಸಮಾಜದಲ್ಲಿಯೂ ಕೂಡ ತಾವು ಗಮನಿಸ್ತೀವಿ, ಇಬ್ಬರ ನಡುವಿನ ಸಂಬಂಧವನ್ನು ಕೆಡಿಸಲು, ಎರಡು ಸಂಸ್ಥೆಗಳ ನಡುವೆ ಇರುವಂತಹ ಸೌಹಾರ್ದತೆಯನ್ನು ಕೆಡಿಸಲು ಅನೇಕ ಈ ರೀತಿಯ ಕೆಲಸಗಳು ನಡೀತಾ ಇರ್ತವೆ. ಹಾಗೆಯೇ ಅರಸನ ವರ್ತನೆ ಸಹಿಸಿಕೊಳ್ಳಲಿಕ್ಕೆ ಬಸವಣ್ಣನವರಿಗೆ ಸಾಧ್ಯವಾಗಿಲ್ಲ. ಅವರು ನ್ಯಾಯನಿಷ್ಠರಿ, ದಾಕ್ಷಿಣ್ಯಪರ ನಾನಲ್ಲ, ನಾನು ಕೂಡಲ ಸಂಗಮ ದೇವರ ರಾಜತೇಜದಲ್ಲಿದ್ದವನು ಎಂಬ ಆತ್ಮಾಭಿಮಾನ ಬಸವಣ್ಣವರದು. ಅದಕ್ಕೆ ಅವ್ರು ಏನು ಹೇಳ್ತಾರಂದ್ರೆ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನ ಹರಿಯಲದೇ ಕೈಯ್ಯ. ಬಸವಣ್ಣವರು ಈ ಪ್ರಪಂಚ ಕಂಡಂತಹ ಮಹಾಕವಿಗಳಲ್ಲಿ ಶ್ರೇಷ್ಠರಾದವರು. ಅವರು ಕೊಡುವಂಥ ಉಪಮೆಗಳೇನದವ, ರೂಪಕಗಳೇನದವ, ಅವು ಚಿತ್ರಗಳನ್ನು ನಮ್ಮೆದುರಿಗೆ ತಂದು ನಿಲ್ಲಿಸ್ತಾವ, ಕಟ್ಟಿಕೊಡ್ತಾವೆ. ತಾವಿರುವ ಗ್ರಾಮದ ಮುಂದೆ ಸಮೃದ್ಧವಾಗಿ ಹಾಲಿನ ಹಳ್ಳವೇ ಹರಿತಾ ಇದೆ. ಇಂಥ ಪರಿಸರದೊಳಗೆ ಹಾಲು ಕೊಡದೆ ಒದೆಯುವ ಆಕಳಿನ ಬೆನ್ನನ್ನು ಚಪ್ಪರಿಸಿ ಹಾಲು ಹಿಂಡ್ಕೊಳ್ಳೋಕೆ ಯಾರು ಪ್ರಯತ್ನ ಮಾಡ್ತಾರೇನೋ ಅವ್ರ ಪ್ರಶ್ನೆ. ಒದೆಯುವ ಆಕಳಿನ ಹಾಲು ನಂಗೆ ಬೇಕಾಗೇ ಇಲ್ಲ, ಅದು ಹಾಲು ಕೊಡದ ಆಕಳು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಮಾತಿನೊಳಗೆ ಅರಸ ಬಿಜ್ಜಳನು ತನ್ನ ಭಂಡಾರವನ್ನು ಹೀಗೆ ಅನಾವಶ್ಯಕವಾಗಿ ಬಳಕೆಯಾಗಬಾರದು ಎಂಬ ಎಚ್ಚರಿಕೆಯಲ್ಲೇ ಇದ್ದಾನೆ ಎಂಬ ಭಾವ ಅಡಗಿದೆ. ಅದು ಅವನ ಸಂಪತ್ತು. ಊರ ಮುಂದೆ ಅಂದರೆ ಜನಸಮೂಹದೊಳಗೆ ಸಂಪತ್ತಿನ ಕೊರತೆ ಇಲ್ಲ. ಆ ಸಮಾಜದ ಸಂಪತ್ತು ತಾನಾಗಿಯೇ ಬಳಕೆಯಾಗಲಿಕ್ಕೆ ತನಗೆ ಅನುಕೂಲಕರವಾಗಿರುವಾಗ ಅರಸನ ಸಂಪತ್ತನ್ನು ಅವನಿಗೆ ತಿಳಿಯದೆ ಸಮಾಜಕ್ಕೆ ಬಳಸುವಂತಹ ಅಗತ್ಯವಿಲ್ಲ ಎಂಬ ಭಾವ ಬಸವಣ್ಣನವರದ್ದು ಈ ಒಂದು ವಚನದಲ್ಲಿ ವ್ಯಕ್ತವಾಗಿದೆ. ಅರಸನ ಭಂಡಾರ ಒಂದು ಹಿಡಿಯಷ್ಟು, ಸಮಾಜದ ಭಂಡಾರಕ್ಕೆ ಮಿತಿನ ಇಲ್ಲ. ಇದನ್ನು ಹೇಳಿಕೊಳ್ಳಾಕ ನಾನು ಹಿಂಜರಿಯೋದಿಲ್ಲ. ಈ ವಿಷಯದೊಳಗೆ ನಾನು ನಾಚಿಕೆ ಲಜ್ಜೆ ಪಡಲಾರೆ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಎಂಬುದು ಬಸವಣ್ಣನವರ ಸ್ಪಷ್ಟ ಅಭಿಪ್ರಾಯ. ಕೂಡಲ ಸಂಗಮ ದೇವನುಳ್ಳನ್ನಕ್ಕ, ಸಂಪತ್ಭರಿತ ಸಮಾಜ ಇರೋವರೆಗೆ ನನಗೆ ಯಾವುದರ ಕೊರತೆಯೂ ಇಲ್ಲ. ಇಲ್ಲಿ ಕಾಣುವುದು ಸಮೃದ್ಧ ಸಮಾಜಕ್ಕಿಂತ ಅರಸ ಏನು ದೊಡ್ಡವನಲ್ಲ ಎಂಬ ಭಾವ, ಅರಸನ ಹಂಗು ನನಗಿಲ್ಲ ಎನ್ನುವಲ್ಲಿ ಬಸವಣ್ಣನವರ ದಿಟ್ಟ ನಿಲುವು ನಾವು ಕಾಣ್ತೇವೆ. ಅದು ಅರಸ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ಸಂಬಂಧ ಹಾಳಾಗ್ತಾ ಇದೆ ಏನೋ ಎನ್ನುವಂಥ ಸೂಚನೆಯನ್ನು ಅವಾಗಿನ ಕಾಲದಲ್ಲಿ ಕೊಡ್ತಾ ಇತ್ತು. ಹೀಗೆ ಈ ಬಸವಣ್ಣ ಅವರು ಮಂತ್ರಿಯಾಗಿದ್ದಾಗ ಬಿಜ್ಜಳನು ಕಲ್ಯಾಣದಲ್ಲಿ ಆಳಿದ್ದು 5-6 ವರ್ಷಗಳ ಅವಧಿ ಮಾತ್ರ. ಇಂಥ ಸಣ್ಣ ಅವಧಿ ಒಳಗೆ ಚಾಡಿಕೋರರ ಮಾತಿಗೆ ಕಿವಿ ಕೊಡ್ತಾ ಇರುವಂಥ ಅರಸನ ಮಂತ್ರಿಮಂಡಲದಾಗಿದ್ದುಕೊಂಡು ಬಸವಣ್ಣನವರು ಶರಣರನ್ನು ಕಟ್ಟಿಕೊಂಡು ಧಾರ್ಮಿಕ ಸಾಮಾಜಿಕ ಚಳುವಳಿ ಪ್ರಾರಂಭ ಮಾಡಿ ಅಗಾಧ ಪ್ರಮಾಣದಲ್ಲಿ ಬೆಳೆಸಿರಲಿಕ್ಕೆ ಸಾಧ್ಯವೇ ಅಂತ ಸಂಶಯ ಕೂಡ ಕಾಣಿಸಿಕೊಳ್ಳೋದು ಸ್ವಾಭಾವಿಕ. ಆದರೆ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು 36 ವರ್ಷಗಳು ಎಂಬ ಸಂಗತಿ ಈ ಸಂದರ್ಭದಲ್ಲಿ ಗಮನಾರ್ಹ ಅನಿಸಿಕೊಳ್ಳುತ್ತೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಭಗವಂತ ತನ್ನನ್ನು ಹೇಗೆ ನೀನು ಎಲ್ಲ ಕಡೆ ನೋಡಬಹುದು ಅನ್ನೋದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಅರ್ಜುನ ಕೇಳುವಂತಹ ಪ್ರಶ್ನೆಗೆ, ನಾನು ನಿನ್ನನ್ನು ಅಂದರೆ ನಿನ್ನ ವಿಷಯವನ್ನ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ, ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾವ ಯಾವ ರೂಪಗಳಲ್ಲಿ ನಾನು ನಿನ್ನನ್ನು ಸ್ಮರಿಸಬೇಕು ಅಂತ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾರೆ, ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದ್ದರಿಂದ ಪ್ರಧಾನವಾದದನ್ನ ಮಾತ್ರ ಹೇಳ್ತೇನೆ ಅಂತ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನು ಅಂತ ಹೇಳ್ತಾರೆ. ಅದಾದ್ಮೇಲೆ, ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಸೊ ಆದಿತ್ಯರು 12 ಮಂದಿ, ಅವರಲ್ಲಿ ಮುಖ್ಯನಾದವನು ಕೃಷ್ಣ. ಆಕಾಶದಲ್ಲಿ ಹೊಳೆಯುತ್ತಿರುವ ಪ್ರಕಾಶಗಳಲ್ಲಿ ಸೂರ್ಯನು ಮುಖ್ಯನಾದವನು. ಬ್ರಹ್ಮ ಸಂಹಿತೆಯಲ್ಲಿ ಸೂರ್ಯನನ್ನು ಪರಮಪ್ರಭುವಿನ ಪ್ರಕಾಶಮಾನ ನೇತ್ರವೆಂದು ಒಪ್ಪಿದೆ. ಆಕಾಶದಲ್ಲಿ 50 ಬಗೆಗಳ ವಾಯು ಬೀಸುತ್ತದೆ, ಇವುಗಳ ನಿಯಂತ್ರಕ ದೇವತೆ ಮರೀಚಿಯು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ. ಸೊ ಇಲ್ಲಿ ಏನನ್ನೆಲ್ಲ ಕೃಷ್ಣ ನಾನೇ ಅಂತ ಹೇಳ್ತಾರೋ ಅದು ಕೃಷ್ಣನ ಪ್ರತಿನಿಧಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ನಕ್ಷತ್ರಗಳಲ್ಲಿ ರಾತ್ರಿ ಪ್ರಧಾನವಾದವನು ಚಂದ್ರ, ಆದ್ದರಿಂದ ಚಂದ್ರನು ಕೃಷ್ಣನ ಪ್ರತಿನಿಧಿ. ಈ ಶ್ಲೋಕದಲ್ಲಿ ಚಂದ್ರನು ನಕ್ಷತ್ರಗಳಲ್ಲಿ ಒಂದೆಂದು ತೋರುತ್ತದೆ, ಆದ್ದರಿಂದ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಸಹ ಸೂರ್ಯನ ಬೆಳಕನ್ನ ಪ್ರತಿಫಲಿಸುತ್ತವೆ. ಶ್ಲೋಕ 22, ವೇದಾನಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಜೀವಶಕ್ತಿಯು ಅಂದರೆ ಚೇತನ ಅಂತೇಳಿ. ಜಡದ್ರವ್ಯಕ್ಕೂ ಆತ್ಮಕ್ಕೂ ಇರುವ ವ್ಯತ್ಯಾಸವೆಂದರೆ ಜಡದ್ರವ್ಯಕ್ಕೆ ಜೀವಿಗಿರುವಂತೆ ಚೇತನ ಇಲ್ಲ, ಆದ್ದರಿಂದ ಈ ಪ್ರಜ್ಞೆಯು ಪರಮವಾದದ್ದು, ನಿತ್ಯವಾದದ್ದು. ಜಡದ್ರವ್ಯದ ಸಂಘಟನೆಯು ಪ್ರಜ್ಞೆಯನ್ನು ಉತ್ಪತ್ತಿ ಮಾಡಲಾರದು. ಶ್ಲೋಕ 23, ರುದ್ರಾಣಾಂ ಶಂಕರಾಶಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರುಹು ಶಿಖರಿಣಾಮಹಂ. ಎಲ್ಲ ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ವಿತ್ತೇಶ ಅಂದ್ರೆ ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ರುದ್ರರಲ್ಲಿ 11 ಮಂದಿ, ಅವರಲ್ಲಿ ಶಂಕರ ಅಥವಾ ಶಿವನು ಪ್ರಧಾನ. ಸೊ ಅವನು ಇಲ್ಲಿ ಕೃಷ್ಣನ ಪ್ರತಿನಿಧಿ ಅಂತ ನಾನೇ ಅಂದ್ರೆ ರುದ್ರರಲ್ಲಿ ನಾನು ಶಿವ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಪುರೋಧಾಸಾಂ ಚ ಮುಖ್ಯಾತ್ಮ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಜಲಾಶಯಗಳಲ್ಲಿ ನಾನು ಸಾಗರ. ಸ್ವರ್ಗಲೋಕಗಳ ಮುಖ್ಯ ದೇವತೆ ಇಂದ್ರ, ಅವನಿಗೆ ದೇವಲೋಕದ ರಾಜ ಅಂತ ಹೆಸರು. ಆತನು ಆಳುವ ಲೋಕವು ಇಂದ್ರಲೋಕ. ಬೃಹಸ್ಪತಿ ಇಂದ್ರನ ಪುರೋಹಿತ. ಇಂದ್ರನು ಎಲ್ಲಾ ರಾಜರಲ್ಲಿ ಶ್ರೇಷ್ಠನಾದ್ದರಿಂದ ಬೃಹಸ್ಪತಿಯು ಎಲ್ಲಾ ಪುರೋಹಿತರಲ್ಲಿ ಶ್ರೇಷ್ಠ. ಇಂದ್ರನು ಎಲ್ಲಾ ರಾಜರಲ್ಲಿ ಪ್ರಮುಖನಾದಂತೆ ಹೇಗೆ ಪಾರ್ವತಿ ಮತ್ತು ಶಿವನ ಮಗನಾದ ಸ್ಕಂದ ಅಥವಾ ಕಾರ್ತಿಕೇಯ ಎಲ್ಲಾ ಸೈನ್ಯಾಧಿಪತಿಗಳಲ್ಲಿ ಮುಖ್ಯನು. ಸೊ ಅವನು ನನ್ನ ಪ್ರತಿನಿಧಿ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು. ಸೊ ಅದು ಕೂಡ ಕೃಷ್ಣನ ಪ್ರತಿನಿಧಿ. ಕೃಷ್ಣನ ಈ ನಿರೂಪಣೆಗಳು ಅವನ ಮಹಿಮೆಯ ಸೂಚನೆಗಳು ಅಷ್ಟೇ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು.
1: ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈ ಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮ ವಿವಿಧ ಜೀವ ಜಾತಿಗಳ ಸಂತಾನಕ್ಕಾಗಿ ಪ್ರಸಾರಕ್ಕಾಗಿ ಹಲವರು ಪುತ್ರರನ್ನು ಸೃಷ್ಟಿಸಿದನು. ಈ ಪುತ್ರರಲ್ಲಿ ಭೃಗುವು ಅತ್ಯಂತ ಶಕ್ತ ಋಷಿ. ಅದಾದ್ಮೇಲೆ ಯಜ್ಞಾನಂ ಜಪಯಜ್ಞೋಸ್ಮಿ ಅಂತ ಭಗವಂತ ಹೇಳ್ತಾರೆ. ಎಲ್ಲಾ ದಿವ್ಯ ಮಂತ್ರಗಳಲ್ಲಿ ಓಂಕಾರವು ಕೃಷ್ಣನ ಪ್ರತಿನಿಧಿ. ಎಲ್ಲ ಯಜ್ಞಗಳಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ ಎಂಬ ಸಂಕೀರ್ತನೆಯು ಕೃಷ್ಣನ ಅತ್ಯಂತ ಪರಿಶುದ್ಧ ಪ್ರತಿನಿಧಿ. ಜಪಯಜ್ಞ ಅತ್ಯಂತ ಸರಳವಾದದ್ದು ಮತ್ತು ಅತ್ಯಂತ ಪರಿಶುದ್ಧವಾದದ್ದು. ಈ ಲೋಕಗಳಲ್ಲಿ ಭವ್ಯವಾದದ್ದೆಲ್ಲ ಕೃಷ್ಣನ ಪ್ರತಿನಿಧಿ. ಆದ್ದರಿಂದ ಪ್ರಪಂಚದಲ್ಲಿ ಅತಿದೊಡ್ಡ ಪರ್ವತವಾದ ಹಿಮಾಲಯವು ಅವನ ಪ್ರತಿನಿಧಿ. ಹಿಮಾಲಯವು ಮೇರು ಪರ್ವತಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳಿ.
0: ಹಿಂದಿನ ಶ್ಲೋಕದಲ್ಲಿ ಮೇರು ಪರ್ವತವನ್ನು ಹೆಸರಿಸಲಾಗಿತ್ತು. ಆದರೆ ಮೇರು ಒಮ್ಮೊಮ್ಮೆ ಚಲಿಸುತ್ತದೆ, ಆದರೆ ಹಿಮಾಲಯವು ಎಂದೂ ಚಲಿಸುವುದಿಲ್ಲ. ಹಿಮಾಲಯ ಮೇರು ಪರ್ವತಕ್ಕಿಂತ ಶ್ರೇಷ್ಠವಾದದ್ದು. ಅಶ್ವತ್ಥ ಸರ್ವ ವೃಕ್ಷಾಣ ದೇವರ್ಷೀಣ ಚ ನಾರದ ಗಂಧರ್ವಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಅತ್ಯಂತ ಎತ್ತರವಾದ ಮತ್ತು ಸುಂದರವಾದ ಮರಗಳಲ್ಲಿ ಅಶ್ವತ್ಥ ವೃಕ್ಷವು ಒಂದು. ಭಾರತದಲ್ಲಿ ಜನರು ತಮ್ಮ ಪ್ರತಿದಿನದ ಬೆಳಗಿನ ಧಾರ್ಮಿಕ ವಿಧಿಗಳಲ್ಲಿ ಒಂದೆನ್ನುವಂತೆ ಈ ವೃಕ್ಷವನ್ನ ಪೂಜಿಸುತ್ತಾರೆ. ದೇವತೆಗಳಲ್ಲಿ ಅವರು ನಾರದರನ್ನ ಪೂಜಿಸುತ್ತಾರೆ. ನಾರದರು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತರು ಎಂದು ಭಾವಿಸಲಾಗಿದೆ. ಅವರು ಭಕ್ತರಾಗಿ ಶ್ರೀಕೃಷ್ಣನ ಪ್ರತಿನಿಧಿಯೂ ಹೌದು. ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಹಾಡುವವರಿದ್ದಾರೆ. ಅಂಥವರಲ್ಲಿ ಅತ್ಯಂತ ಮಧುರ ಗಾಯಕ ಚಿತ್ರರಥ. ಪರಿಪೂರ್ಣ ಜೀವಿಗಳಲ್ಲಿ ದೇವಹುತಿಯ ಮಗ ಕಪಿಲನು ಕೃಷ್ಣನ ಪ್ರತಿನಿಧಿ. ಸೊ ಅವನು ತತ್ವಜ್ಞಾನವನ್ನ ಶ್ರೀಮದ್ ಭಾಗವತದಲ್ಲಿ ಪ್ರಸ್ತಾವಿಸಿದೆ. ಶ್ಲೋಕ 27. ಉಚ್ಛೇಶ್ರವ ಸಮಾಶ್ವಾನಾಂ ವಿದ್ಯಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪತಿಂ. ಅಶ್ವಗಳಲ್ಲಿ ನಾನು ಅಮೃತವನ್ನು, ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶ್ರವ ಎಂದು ತಿಳಿ. ಗಜೇಂದ್ರರಲ್ಲಿ ನಾನು ಐರಾವತ, ಮನುಷ್ಯರಲ್ಲಿ ನಾನು ರಾಜ. ಭಕ್ತರಾದ ದೇವತೆಗಳು, ಅಸುರರು ಒಮ್ಮೆ ಸಮುದ್ರವನ್ನು ಕಡೆದರು. ಈ ಮಂಥನದಿಂದ ಅಮೃತ ಮತ್ತು ವಿಷ ಎರಡು ಹೊರಬಂದವು. ಶಿವನು ವಿಷವನ್ನ ಕುಡಿದನು. ಅಮೃತ ಮಂಥನದಿಂದ ಅನೇಕ ವಸ್ತುಗಳು ಹುಟ್ಟಿಕೊಂಡವು. ಅವುಗಳಲ್ಲಿ ಉಚ್ಚೈಶ್ರವ ಎಂಬ ಹೆಸರಿನ ಕುದುರೆಯೇ ಒಂದು. ಅಮೃತ ಮಥನದಿಂದ ಮೂಡಿ ಬಂದ ಮತ್ತೊಂದು ಪ್ರಾಣಿ ಐರಾವತ ಎನ್ನುವ ಆನೆ. ಈ ಎರಡು ಪ್ರಾಣಿಗಳು ಅಮೃತ ಮಥನದಿಂದ ಬಂದಿದ್ದರಿಂದ ಅವಕ್ಕೆ ವಿಶೇಷ ಮಹತ್ವ ಮತ್ತು ಅವು ಕೃಷ್ಣನ ಪ್ರತಿನಿಧಿಗಳು. ಮನುಷ್ಯರಲ್ಲಿ ರಾಜನು ಕೃಷ್ಣನ ಪ್ರತಿನಿಧಿ. ಏಕೆಂದರೆ ಕೃಷ್ಣನು ವಿಶ್ವವನ್ನು ಪಾಲಿಸುತ್ತಾನೆ. ತಮ್ಮ ದೈವಿ ಗುಣಗಳಿಗಾಗಿ ನೇಮಿತರಾದ ರಾಜರುಗಳು ತಮ್ಮ ರಾಜ್ಯಗಳ ಪಾಲಕರು. ಮಹಾರಾಜ ಯುಧಿಷ್ಠಿರ, ಮಹಾರಾಜ ಪರೀಕ್ಷಿತ ಮತ್ತು ಹೀಗೆ ಹಲವಾರು ಅರಸರು, ಧರ್ಮಿಷ್ಠ ಅರಸರಾಗಿದ್ದವರು. ಸದಾ ಪ್ರಜೆಗಳ ಯೋಗಕ್ಷೇಮವನ್ನ ಕುರಿತು ಚಿಂತಿಸುತ್ತಿದ್ರು. ವೇದ ಸಾಹಿತ್ಯದಲ್ಲಿ ರಾಜನನ್ನು ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದೆ. ಆದರೆ ಈ ಯುಗದಲ್ಲಿ ಧಾರ್ಮಿಕ ತತ್ವಗಳು ಭ್ರಷ್ಟವಾಗಿ ರಾಜತ್ವವು ಕ್ಷೀಣಗತಿಗೆ ಬಂತು. ಈಗ ಕೊನೆಗೊಂಡಿದೆ. ಆದರೆ ಹಿಂದಿನ ಕಾಲದಲ್ಲಿ ಧರ್ಮಿಷ್ಠ ರಾಜರ ಆಳ್ವಿಕೆಯಲ್ಲಿ ಜನರು ಹೆಚ್ಚು ಸುಖವಾಗಿದ್ದರು ಅಂತ ಹೇಳಲಾಗುತ್ತೆ. ಶ್ಲೋಕ 28. ಆಯುಧಾನ ಮಹಂ ವಜ್ರಂ ಧೇನು ನಾಮಸ್ಮಿ ಕಾಮಧು ಪ್ರಜಾನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಕಿಹಿ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣರಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ ಮತ್ತು ಸರ್ಪಗಳಲ್ಲಿ ನಾನು ವಾಸುಕಿ. ವಜ್ರಾಯುಧ ಅಥವಾ ಸಿಡಿಲು ನಿಜವಾಗಿಯೂ ಬಲಶಾಲಿಯಾದದ್ದು. ಅದು ಕೃಷ್ಣನ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಆಧ್ಯಾತ್ಮಿಕ ಗಗನದಲ್ಲಿರುವ ಕೃಷ್ಣಲೋಕದಲ್ಲಿ ಯಾವಾಗ ಕರೆದರೂ ಹಾಲು ಕೊಡುವ ಹಸುಗಳಿವೆ. ಅವು ಮನುಷ್ಯನು ಎಷ್ಟು ಬಯಸಿದರೆ ಅಷ್ಟು ಹಾಲನ್ನು ಕೊಡುತ್ತವೆ. ನಿಜ, ಇಂತಹ ಗೋವುಗಳು ಐಹಿಕ ಲೋಕದಲ್ಲಿ ಇಲ್ಲ. ಆದರೆ ಭಗವಂತನ ಲೋಕದಲ್ಲಿ ಇವುಗಳ ಪ್ರಸ್ತಾವವಿದೆ. ಸುರಭಿ ಎಂದು ಹೆಸರು. ಕಂದರ್ಪ ಎಂದರೆ ಸತ್ಪುತ್ರರ ಪ್ರಾಪ್ತಿಗಾಗಿ ಇರುವ ಕಾಮಾಪೇಕ್ಷೆ. ಆದ್ದರಿಂದ ಕಂದರ್ಪನು ಕೃಷ್ಣನ ಪ್ರತಿನಿಧಿ. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಕಣ್ಣಿನ ವಿಷಯ ತಜ್ಞರು ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರ್.
1: ಅಂಗಾಂಗ ದಾನದ ಮಹತ್ವ ಹೇಳಬೇಕಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ನೀವು ಕೇಳಿರ್ಬೋದು, ರೋಡ್ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ತಾವ, ಅಥವಾ ಒಂದು ಯಾವುದೋ ಒಂದು ಕೆಲಸ ಮಾಡುವಾಗ ಬಿಲ್ಡಿಂಗ್ ಮ್ಯಾಗಿನ ಬಿದ್ದು ಸಾಯ್ತಾರ. ಈ ರೀತಿ ಬೇರೆ ಬೇರೆ ರೀತಿಯಿಂದ ಒಂದು ಸಾವು ಪ್ರಕರಣ ಕೇಳಿದಾಗ ಇದು ಒಂದಾದರೆ, ನಮಗೆ ನಮ್ಮ ಭಾರತ ದೇಶದಾಗ ಅಂಗಾಂಗ ಸಿಗದೆ ಏನಪ್ಪ ಅಂದ್ರೆ ಮರಣ ಹೊಂದುವಂಥ ವ್ಯಕ್ತಿಗಳು ಭಾಳ ಇದ್ದಾರೆ. ಇದು ಒಂದು ಕಾರಣ. ಈಗ ಆಕ್ಸಿಡೆಂಟ್ ಆಗಿ ಸತ್ತಾರ ಅಂತಂದ್ರೆ ಆಕ್ಸಿಡೆಂಟ್ ಆದರೆ ಅಂದರೆ, ಇಲ್ಲಿ ನಮಗೇನಾಗಿದೆ ಅಂದರೆ ಈ ಒಂದು ಕೊರತೆ ಅಂದ್ರೆ ಏನು, ಅಂಗಾಂಗ ದಾನ ಸಿಗಲಿಲ್ಲ ಅಂತೇಳಿ ಒಂದು ಆ ಸಾಯುವಂತ ಜನಗಳ ಸಂಖ್ಯೆ ನೋಡಿದ್ರೆ ಬಹಳ ಇದೆ ಅಂತ ಹೇಳಕ್ ಬಯಸ್ತೇನೆ. ಮೊದಲೇದಾಗಿ ಈ ಅಂಗಾಂಗ ದಾನಕ್ಕೆ

ಯಾರಾದರೂ ಕೂಡ ಏನಂತಂದ್ರೆ 18 ವರ್ಷ ಮೇಲ್ಪಟ್ಟಂತ ನಾವು ಹೆಂಗ ದೇಹದಾನಕ್ಕೆ ಹೇಳ್ತೇವಲ್ಲ ಹಂಗ ಅಂಗಾಂಗ ದಾನಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ. ಆಯಾ ಏಜ್ಗೆ ಅಂದ್ರೆ ಜಾತಿ ಧರ್ಮ ಲಿಂಗ ವಯ ಭೇದವಿಲ್ಲದೆ ಎಲ್ಲಾದ್ರು ಯಾರಾದರೂ ಮಾಡಬಹುದು. ಈಗ ನೀವು ರೋಗದ ಬಗ್ಗೆ ಕೇಳಿದ್ರಂತಂದ್ರೆ ಈಗ ಯೂಶುವಲ್ ಏನಾಕತಿ ಅಂದ್ರೆ ಈ ನಮ್ಮ ಅಂಗಾಂಗ ದಾನದೊಳಗ ವಿಶೇಷವಾಗಿ ಈ ಒಂದು ಬ್ರೈನ್ ಡೆತ್ ಅಂತೆ ನಾವು ಇದು ನಾರ್ಮಲ್ ಡೆತ್ ಒಳಗೆ ಏನಾಕತಿ ಅಂತಂದ್ರೆ ನ್ಯಾಚುರಲ್ ಡೆತ್ ಒಳಗೆ ಏನಾಕತಿ ಹಾರ್ಟ್ ಸ್ಟಾಪ್ ಆಗಿ ಡೆತ್ ಆಗ್ತದೆ. ಬಟ್ ಅಂಗಾಂಗದಾನ ಒಳಗೆ ಏನಾಕತಿ ಅದು ಬ್ರೈನ್ ಡೆತ್ ಆಗಿ ತಗೋತಾರ. ರೋಗಗಳಂತ ನೀವು ಕೇಳಿದಾಗ ಆಕ್ಚುಲಿ ಈ ಬೇರೆ ಬೇರೆ ಒಂದು ಕಾಯಿಲೆ ಇರ್ತಾವ ಹರಡುವಂತ ಕಾಯಿಲೆ ಅಂತ ಸಂಭವದಲ್ಲಿ ಒಂದು HIV ಆಗಲಿ ಅಥವಾ HBsAg ಬಿಳಿ ಕಾಮನೆ ಆಗಲಿ ಹೀಗೆ ಆ ಅಂಗಾಂಗ ತೆಗೆದು ಇನ್ನೊಬ್ಬರಿಗೆ ಹಾಕುವಂತ ಹಾಕಿದಾಗ ಆ ಅಂಗಾಂಗಗಳಿಂದ ಆ ರೋಗ ಬರ್ತೈತೆ ಅಂದಾಗ ಅಂತವ್ರನ್ನ ಇಂತಹ ರೋಗಗಳಿದ್ದಾಗ ಅವನ್ನ ಅವಾಯ್ಡ್ ಮಾಡ್ತೀವಿ. ನ್ಯಾಚುರಲ್ ಡೆತ್ ಆಗಿ ಅಂದ್ರೆ ಏನು ಸಹಜ ಸಾವದಿಂದ ಈ ಎರಡು ರೋಗ ಬಿಟ್ಟು ಬೇರೆ ಒಂದು ಕಾರಣ ಇದ್ದ ಬೇರೆ ಕಾರಣದಿಂದ ಯಾರಾದ್ರೂ ಡೆತ್ ಆಗಿದ್ರೆ ಅವೆಲ್ಲರೂ ಕೂಡ ಅಂಗಾಂಗದಾನ ಮಾಡ್ಲಿಕ್ಕೆ ಬರ್ತದೆ ಸರ್. ಈ ಅಂಗಾಂಗದಾನದ ಮಹತ್ವ ಹೇಳಲಿಕ್ಕೆ ಬಯಸುದು ಅಂತಂದ್ರೆ ನೋಡಪ್ಪ ನಾನು ಜೀವ ಉಳಿಸ್ಬೇಕಂತಂದ್ರೆ ಜೀವ ಉಳಿಸ್ಬೇಕಂದ್ರೆ ಡಾಕ್ಟರ್ ಆಗ್ಬೇಕಂತಿರ್ತಾರೆ. ಎಷ್ಟೋ ಜನ ನೋಡಿದಾರೆ ನೀವು ಏ ನಾ ಡಾಕ್ಟರ್ ಆಗ್ತೇನೆ ಸಣ್ಣಂತಿದ್ದಾಗ ಕೇಳಿದಾಗ ಕೇಳ್ತಾರೆ ಏ ನಾ ಏನ್ ಹಾಕೊಂಡು ಡಾಕ್ಟರ್ ಆಗ್ತೀನಿ ಅಥವಾ ನಾ ಬೇರೆ ಒಂದು ಏನೋ ಹೇಳ್ತಿರ್ತಾರೆ. ಡಾಕ್ಟರ್ ಆಗ್ಬೇಕಂತ ಎಷ್ಟೋ ಸಲ ಹೇಳ್ತಾರ ಮತ್ತೆ ಅದನ್ನ ಮಾಡಕ ಹೋಗ್ತಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಡಾಕ್ಟರ್ ಆಗಕ್ಕೆ ಆಗಿರಲಿಲ್ಲ ಅವರು ಕೂಡ ಡಾಕ್ಟರ್ ಆಗ್ತಾರೆ. ಹೆಂಗಂದ್ರೆ ಅವರು ಮರಣಾನಂತರ ಅಂಗಾಂಗ ದಾನ ಮಾಡೋದನ್ನ ಜೀವನ ಉಳಿಸ್ತಾರಲ್ಲಿ. ಸೊ ಎಷ್ಟು ಜೀವನ ಉಳಿಸ್ತಾರೆ ಒಂದಲ್ಲ ಎರಡಲ್ಲ ಆರಕ್ಕಿಂತ ಹೆಚ್ಚು ಜೀವನ ಉಳಿಸ್ತಾರೆ. ಹಿಂಗಾಗಿ ಡಾಕ್ಟರ್ ಆಗಿಲ್ಲ ಅಂತ ಅಥವಾ ವೈದ್ಯನ ಆಗಿಲ್ಲ ಅಂತ ಕೊರತೆ ಬೇಡ. ನೀವು ಮರಣಾನಂತರ ಅಂಗಾಂಗ ದಾನ ಮಾಡೋದ್ರಿಂದ ನೀವು ಏನಪ್ಪ ಒಬ್ಬ ವೈದ್ಯ ಏನ್ ಕರ್ತವ್ಯ ಇತ್ತಲ್ಲ ಅದನ್ನ ನೀವು ಮಾಡಬಹುದು ಅಂತ ಹೇಳಕ್ ಬಯಸ್ತೀನಿ. ಮೊದಲೇದಾಗಿ ಈ ಅಂಗಾಂಗ ದಾನದಲ್ಲಿ ಎರಡು ಟೈಪ್ ಇದಾವೆ. ಒಂದು ನಾವು ಲೈವ್ ಡೋನರ್ಸ್ ಅಂತ ಬದುಕಿದಾಗ ಕೊಡುವಂತ ದಾನಗಳು, ಇನ್ನೊಂದು ಮರಣಾನಂತರ ಕೊಡುವಂತ ದಾನಗಳು. ಅದು ನಾವು ಕೆಡವರಿಕ್ ಡೊನೇಷನ್ ಅಂತೇವೆ. ಈ ಲೈವ್ ನಾವು ಬದುಕಿದಾಗ ಕೊಡುವಂತ ನಾವು ಏನ್ ದಾನ ಮಾಡ್ತೀವಲ್ರಿ ಅದಕ್ಕೆ ಏನು ಕಾನೂನು ಹೇಳ್ತೈತೆ ಅಂತಂದ್ರೆ, ಒಂದ್ ವೇಳೆ ಮನೆಯಲ್ಲಿ ಯಾರಿಗಾರ ಕಿಡ್ನಿ ಫೇಲ್ ಆಗಿದೆ, ಕಿಡ್ನಿ ಬೇಕಾಗಿತ್ತಂದ್ರೆ ಅಥವಾ ಲಿವರ್ ಬೇಕಾಗಿತ್ತಂದ್ರೆ ಇವಕ್ಕೇನಿದೆ ಅಂದ್ರೆ ಕಾನೂನಾತ್ಮಕವಾಗಿ ಲೈವ್ ಡೋನರ್ ಅಲ್ಲಿ ಫ್ಯಾಮಿಲಿ ಟ್ರೀ ಒಳಗೆ ಕೊಡ್ಬೇಕಂತಿದೆ. ಒಂದ್ ಎಕ್ಸಾಂಪಲ್, ಈಗ ನನಗ ಕಿಡ್ನಿ ಫೇಲ್ಯೂರ್ ಆಗೈತಂದ್ರೆ ನನಗ ಬೇರೆದವ್ರು ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ನನಗ ನನ್ನ ಮಡದಿ ಆಗ್ಲಿ, ನನ್ನ ಹೆಂಡತಿ ಆಗ್ಲಿ, ತಾಯಿ ಆಗ್ಲಿ, ನನ್ನ ಮಕ್ಕಳಾಗ್ಲಿ ಕೊಡ್ಬೋದು. ಇದು ಏನಪ್ಪಾ ಅಂದ್ರೆ ನಾವು ಬದುಕಿದ್ದಾಗ ಕೊಡುವಂತಹದ್ದು ಕಾನೂನಾತ್ಮಕವಾಗಿ ಇದು ಬಂದಿದೆ. ಅದೇ ಈಗ ನನಗ ನಾನು ತಗೋಬೇಕಂತಂದ್ರೆ ಲೈವ್ ಡೋನರ್ ಬೇರೆದವ್ರ ಕಡೆ ತಗೋಬರಲ್ಲ, ಕೆಡವರಿಕ್ ಡೊನೇಷನ್ ಅಂದ್ರೆ ಬ್ರೈನ್ ಡೆಡ್ ಆಗಿ ಯಾರು ಡೆತ್ ಆಗಿ ತೀರ್ಕೊಂಡಿರ್ತಾರಲ್ಲ ಅಂತವ್ರಲ್ಲಿ ಅವರು ಅಂಗಾಂಗ ದಾನಿಗಳ ಅವ್ರು ಏನಾರು ಬರ್ಕೊಟ್ಟಾಗ ಅವ್ರು ಅಂಗಾಂಗ ತಗೊಂಡು ನಾ ಹಾಕೋಬಹುದು. ಹೊರತು ನನಗೇನಾರ ಕಿಡ್ನಿನ ಬದುಕಿದ್ದಾಗ ಬೇಕಂದ್ರೆ ನನ್ನ ಬದುಕಿದ್ದಾಗ ನನ್ನ ಮನೆಯವ್ರ ಕಡೆಯಿಂದ ತೆಗೆದುಕೊಳ್ಬೇಕು, ಹೊರತು ಹೊರಗಡೆ ಜೀವಂತಿದ್ದ ವ್ಯಕ್ತಿಯಿಂದ ಬೇರೆ ನನ್ನ ಫ್ಯಾಮಿಲಿ ಟ್ರಿಬಿಟ್ ಬೇರೆ ಕಡೆಯಿಂದ ತೆಗೆದುಕೊಳ್ಳಕ್ ಬರುದಿಲ್ಲ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಎಸ್ ರವಿ ವಿ ಹುಚ್ಚನ್ನವರವರು, ಅಂದ್ರೆ ಫ್ರೀ ಲ್ಯಾನ್ಸರ್ ಇವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ತೆ ಮಂಜುನಾಥ್ ಅವರೇ.
0: ರವಿ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಫೈನಾನ್ಷಿಯಲ್ ಎಜುಕೇಶನ್ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ಆದ್ರೆ ತಮ್ಮ ಕಿರು ಪರಿಚಯ ನಮ್ಮ ಸ್ನೇಹಿತರಿಗೆ.
1: ನಾನು ರವಿ ಹುಚ್ಚನ್ನವರಂತ, ಆ್ಯಕ್ಚುಲಿ ಗದಗಿನಲ್ಲಿ ನಾನು ಟ್ರೈನರ್ ಕೆಲಸ ಮಾಡ್ತಾ ಇದ್ದೀನಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಜೊತೆಗೆ ಹಾಗೂ ಇನ್ನಿತರ ಅಂಗಸಂಸ್ಥೆಗಳ ಜೊತೆಗೆ ನಾನು ಟ್ರೈನರ್ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾದಂಥ ವಿಷಯ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಈ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಉದ್ದೇಶ ಇಷ್ಟೇ, ನಮ್ಮ ದೇಶದಲ್ಲಿ ಹಣಕಾಸಿನ ಸಾಕ್ಷರತೆ ತುಂಬ ಕಡಿಮೆ ಇದೆ. ಸೊ ಇದಕ್ಕೆ ನಾನು ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ, ಮುಖ್ಯವಾಗಿ ನಾನು ಸುಮಾರು 20 ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥದ್ದು.
0: ಅದ್ಭುತ.
1: ಜೊತೆಗೆ ಮುಖ್ಯವಾಗಿ ನಾನು ಕಾರ್ವಿ ಸ್ಟಾಕ್ ಬ್ರೋಕಿಂಗ್ ಅಂತ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ 6 ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ನಂದು. ಅಲ್ಲಿ ಮ್ಯಾನೇಜರ್ ಆಗಿಂದು ವರ್ಕ್ ಮಾಡಿದೆ. ಜೊತೆಗೆ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಲೆಕ್ಚರ್ ಜೊತೆಗೆ ಇದು ಒಂದು ಫೈನಾನ್ಷಿಯಲ್ ಎಜುಕೇಷನ್ ಅಂತ ನನ್ನ ಟಾಪಿಕ್ಕು. ಇದ್ರ ಬಗ್ಗೆ ನಾನು ಆಗಾಗ ಕಾರ್ಯಕ್ರಮ ಕಂಡಕ್ಟ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ. ಇವನ್ ತರಬೇತಿ ಕೇಂದ್ರಗಳು ಸಹಿತ ಈ ಥರ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ.
0: ಅದ್ಭುತ.
1: ಸೊ ಇತ್ತೀಚಿನ ದಿನಗಳಲ್ಲಿ ಈ ಹಣಕಾಸಿನ ಸಾಕ್ಷರತೆ ಅನ್ನೋದು ಬಹಳಷ್ಟು ಅತಿ ಅವಶ್ಯಕವಾಗಿದೆ. ಯಾಕೆಂದರೆ ನಾವು ದುಡಿಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ದುಡಿದ ಹಣವನ್ನು ಎಲ್ಲಿ ಹೇಗೆ ತೊಡಗಿಸ್ಬೇಕು ಅನ್ನೋ ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಇಂದಿನ ಜೀವನದಲ್ಲಿ ಎಷ್ಟೋ ಜನ ಹಣಕಾಸಿನ ಫ್ರಾಡ್ಗಳು ನಡೀತಾ ಇದೆ, ಆನ್ಲೈನ್ನಲ್ಲಿ ನಡೀತಾ ಇದೆ, ಆಫ್ಲೈನ್ನಲ್ಲಿ ನಡೀತಾ ಇದೆ. ಇಂದಿನ ದಿನಮಾನದಲ್ಲಿ ನಾವು ಹಣವನ್ನು ಹೇಗೆ ತೊಡಗಿಸ್ಬೇಕನ್ನೋ ಸಹಿತ ಒಂದು ಮುಖ್ಯ ಘಟ್ಟ ಅಂತ ಹೇಳ್ಬೋದು. ಸೊ ಇಂದಿನ ಒಂದು ಕಾರ್ಯಕ್ರಮದ ಉದ್ದೇಶ ಅದೇ, ಏನಂದರೆ ನಾವು ಹೌ ಟು ಎಜುಕೇಟ್ ದ ಪೀಪಲ್. ಯಾಕಂದರೆ ನಮ್ಮ ದೇಶದಲ್ಲಿ 2013 ಒಂದು ಸರ್ವೆ ಮಾಡಿದರು, ನ್ಯಾಷನಲ್ ಸೆಂಟರ್ ಫಾರ್ ಫೈನಾನ್ಷಿಯಲ್ ಎಜುಕೇಷನ್ ಅಂತ. ಅವಾಗ ನಮ್ಮ ದೇಶದಲ್ಲಿ ಜಸ್ಟ್ 17% ಜನರಿಗೆ ಮಾತ್ರ ಈ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣಕಾಸಿನ ಸಾಕ್ಷರತೆ ಅಂತ ಇತ್ತು. ಮತ್ತು 2019 ಮತ್ತೊಂದು ಸರ್ವೆ ಮಾಡಿ ಸಮೀಕ್ಷೆ ಮಾಡಿದಾಗ ಆ ಮಟ್ಟ 27% ಹೆಚ್ಚಾಗಿದೆ. ಅಂದರೆ 127% ಜನ ಹಣಕಾಸಿನ ಸಾಕ್ಷರರು. ಅದರ ಅರ್ಥ ಏನು ಅಂದರೆ, ನಮ್ಮ ಹಣವನ್ನು ಎಲ್ಲಿ ಹೇಗೆ ಸುರಕ್ಷಿತವಾಗಿ ಹೂಡಿಕೆ ಮಾಡಬೇಕು ಅಂತ. ಅದರಲ್ಲಿ 3 ತತ್ವಗಳು ಬರ್ತವೆ, SLR ಅಂತ, ಸೇಫ್ಟಿ, ಲಿಕ್ವಿಡಿಟಿ ಆ್ಯಂಡ್ ರಿಟರ್ನ್ಸ್ ಅಂತ. ನಾನು ಹಣ ಹೂಡಿಕೆ ಮಾಡುವಂಥ ಕ್ಷೇತ್ರದಲ್ಲಿ ಏನಿರಬೇಕು, ಸೇಫ್ಟಿ ಇರಬೇಕು,
0: ಅದು ಮುಖ್ಯ,
1: ಅದು ಬಹಳ ಮುಖ್ಯವಾದ್ದು. ಎರಡನೇದಾಗಿ ಲಿಕ್ವಿಡಿಟಿ, ಲಿಕ್ವಿಡಿಟಿ ಅಂದರೆ ದ್ರವತ್ವ ಅಂತ. ದ್ರವತ್ವ ಅಂದರೆ ನಾನು ಹಣ ತಗೊಳಕ್ಕೆ ಹೋದಾಗ ನನಗೆ ಸರಳವಾಗಿ ತಗೊಳ್ಳುವಂಥ ಅವಕಾಶ ಸಿಗಬೇಕಲ್ಲಿ. ಯಾವುದೋ ಒಂದು ಸ್ಕೀಮ್ನಲ್ಲಿ ಹಾಕಿರ್ತೀವಿ, ಅದು ಹಣ ಬರಲ್ಲ ಸರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ದ್ರವತ್ವವನ್ನು ಇಲ್ಲದೆ ಇರುವಂಥ ಸ್ಕೀಮ್ಗಳು ಲಾಕ್ ಇನ್ ಸ್ಕೀಮ್ ಅಂತ ಕರಿತೀವಿ. ಎಷ್ಟೋ ಜನರು ಅದರಲ್ಲಿ ದುಡ್ಡು ಕಳ್ಕೊತಾರೆ. ದೆನ್ ಮೂರನೇದಾಗಿ, ನಾನು ಹಣ ಹೂಡಿಕೆ ಮಾಡ್ಬೇಕಾದ್ರೆ ನನಗೆ ಎಷ್ಟು ಬಡ್ಡಿ ದರ ಸಿಗುತ್ತೆ, ರಿಟರ್ನ್ಸ್, ಆರ್ ಅಂದರೆ ರಿಟರ್ನ್ಸ್, ಪ್ರತಿಫಲ ಎಷ್ಟು ಸಿಗುತ್ತೆ. ಸೊ ನನ್ನ ಪ್ರತಿಫಲ ಇಂದಿನ ಮಾರುಕಟ್ಟೆಗೆ ಅನುಗುಣವಾಗಿದೆಯೋ ಇಲ್ವಾ. ಕೆಲವೊಮ್ಮೆ ರಿಟರ್ನ್ಗಳು ಹೆಂಗಿರುತ್ತಂದ್ರೆ ನಾವು ಗೆಸ್ಸೆ ಮಾಡಿರಲ್ಲ, 20% 30% ಅಂತ ಕೊಡ್ತಾರಂತ ಹೇಳಿ ಎಷ್ಟೋ ಜನರ ಸಾರ್ವಜನಿಕರನ್ನು ಸಂಗ್ರಹಿಸ್ತಾರೆ ದುಡ್ಡನ್ನು, ಬಟ್ ಅದು ಬರೋಂಗಿಲ್ಲ, ಆ ವಾಪಸ್ ಬರೋಂಗಿಲ್ಲ ಅಂತ ಸ್ಕೀಮ್ಗಳು. ಸೊ ಈ 3 ತತ್ವಗಳನ್ನು ಅಳವಡಿಸ್ಕೊಂಡು ನಾವು ತುಂಬ ಕೇರ್ಫುಲ್ಲಾಗಿ SLR ತತ್ವಗಳನ್ನು ಅಳವಡಿಸ್ಕೊಂಡ್ರೆ ನಾವು ಫೈನಾನ್ಷಿಯಲಿ ಎಜುಕೇಟೆಡ್ ಅಂತ ನಾವು ಹೇಳ್ಕೋಬೋದು, ಅಥವಾ ನಾನು ಅಂದರೆ ಫೈನಾನ್ಷಿಯಲ್ ಲಿಟ್ರೇಟ್ ಅಂತ ಹೇಳ್ಕೋಬೋದು. ಯಾರು ಈ 3 ತತ್ವಗಳನ್ನು ಅಳವಡಿಸ್ಕೊತಾರೆ, SLR ತತ್ವಗಳನ್ನು, ಸೇಫ್ಟಿ, ಲಿಕ್ವಿಡಿಟಿ ಆ್ಯಂಡ್ ರಿಟರ್ನ್ಸ್, ಸೊ ಅವ್ರನ್ನ ನಾವು ಫೈನಾನ್ಷಿಯಲಿ ಎಜುಕೇಟೆಡ್ ಅಂತ ಕರಿತೀವಿ. ಸೊ ಈಗಿನ ದಿನಮಾನಗಳಲ್ಲಿ ಈ ಪದಗಳು 3 ಪದಗಳು ಬಹಳ ಅವಶ್ಯಕತೆ ಇದೆ. ನೀವು ತುಂಬ ದುಡಿಯೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಧನವನ್ನು ಈ 3 ತತ್ವಗಳ ಅನುಸಾರವಾಗಿ ಎಲ್ಲಿ ತೊಡಗಿಸ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ.
0: ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ಅರಿವು ಅಥವಾ ಫೈನಾನ್ಷಿಯಲ್ ನಾಲೆಜ್ ಅಂತ ಏನು ಇವತ್ತಿನ ಟಾಪಿಕ್ ಇದೆ ಅದು ಬಹಳ ಮುಖ್ಯವಾಗಿದೆ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ನಾನು ಒಂದೊಂದೇ ಹಂತದಲ್ಲಿ ಬರುತ್ತೇನೆ. ಈಗ ಯುವಕರು ಯಾರು ಹೊಸ ಕೆಲಸಕ್ಕೆ ಹೋಗ್ತಾರೆ, ಸಂಪಾದನೆ ಅಂತ ಬಂದಾಗ ಸಂಪಾದನೆ ಫಸ್ಟ್ ಸ್ಯಾಲ್ರಿ ಯಾರಿಗೆ ನೆನಪಿರುವುದಿಲ್ಲ, ಅಫ್ಕೋರ್ಸ್. ಆದರೆ ಬಂದಿರುವ ಫಸ್ಟ್ ಸ್ಯಾಲ್ರಿ ಪಾರ್ಟಿ ಹೆಸರಲ್ಲಿ ಇಲ್ಲಿ ಅಲ್ಲಿ ವೇಸ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೆಸರು ಹೇಳ್ಬೋದು EMI, ಅಥವಾ ಇಟ್ ಈಸ್ ಹ್ಯಾಸ್ ಬಿಕಮ್, ಕೆಲವೊಬ್ಬರಿಗೆ ಅದು ಬಹಳ ಒಳ್ಳೆಯದಾದಂಥ ಒಂದು ಇದು ಮಾರ್ಗ, ಬಟ್ ಕೆಲವೊಬ್ಬರಿಗೆ ಅದು ಒಂದು ಟ್ರ್ಯಾಪ್ ಆಗಿಬಿಟ್ಟಿದೆ, EMI ಟ್ರ್ಯಾಪ್. ಸೊ ಅಂಥ ಸಂದರ್ಭದಲ್ಲಿ ಬೇಡವಾದಂತಹ ಫೋನ್ಗಳು ಇರಲಿ ಅದು ಇದು ಅಂತ EMI ತೊಗೋತಾರೆ. ಆಮೇಲೆ ಬರೋ ಸ್ಯಾಲ್ರಿ ಯಾವತ್ತು ಆಟೋ ಡೆಬಿಟ್ ಆಗಿ ಕಟ್ ಆಗುತ್ತೆ ಅಲ್ಲ, ಅವಾಗ ಅವರಿಗೆ ಅರಿವಾಗುತ್ತೆ ಆ್ಯಂಡ್ ದೇ ಆರ್ ಇನ್ ಅ ಟ್ರ್ಯಾಪ್. ಅಂಥ ಸಂದರ್ಭದಲ್ಲಿ ಬನ್ನಿ, ಯುವಕರಿಗೆ ಯಾರು ಹೊಸಬರು ಹೊಸ ಒಂದು ವೃತ್ತಿ ಜೀವನವನ್ನು ಆರಂಭ ಮಾಡ್ತಾ ಇದ್ದಾರೆ, ಸ್ಯಾಲ್ರಿ ಬರ್ತಾ ಇದೆ, ಅಂಥವರಿಗೆ ಇನ್ವೆಸ್ಟ್ಮೆಂಟ್ ಫಾರ್ ಯುವಕರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ
1: ಸರ್? ಆ್ಯಕ್ಚುಲಿ ಫಸ್ಟ್ ಸ್ಯಾಲ್ರಿ ಅಂದ ತಕ್ಷಣ ನೆನಪಾಗುತ್ತೆ, ಅದು ಎಲ್ಲರ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ.
0: ನಿಜ.
1: ಯಾಕೆಂದರೆ ಎಲ್ಲರೂ ಒಂದು ಡೆಡಿಕೇಶನ್ ಮಾಡ್ತಾರೆ, ಓ ಫಸ್ಟ್ ಸ್ಯಾಲ್ರಿ ನಾನು ಏನು ಮಾಡಬೇಕು ಅಂತ. ನನ್ನ ಪ್ರಕಾರ ಫಸ್ಟ್ ಸ್ಯಾಲರಿ ಬಂದ ತಕ್ಷಣ ನಮ್ಮ ಫಸ್ಟ್ ಸ್ಯಾಲರಿ ಬಂದಾಗ ಹಣಕಾಸಿನ ಯೋಜನೆಯನ್ನು ನಿರ್ಧರಿಸುವ ದಿನ. ಫಸ್ಟ್ ಸ್ಯಾಲರಿ ಬಂದಾಗ ನನಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಂಥ ಒಂದು ದಿನ.
0: ಅದ್ಭುತ.
1: ಸೊ ಆ ದಿನವನ್ನು ನಿರ್ಧರಿಸಿದ ನಂತರ ಅದು ತಕ್ಕಂತೆ ನಾನು ಹಣವನ್ನು ಜೋಡಣೆ ಮಾಡುವಂಥದ್ದು, ಹೂಡಿಕೆ ಮಾಡುವಂಥದ್ದು. ನೀವು ಹೇಳ್ತಾ ಇದ್ರಿ ಏನಂದ್ರೆ EMI ಟ್ರ್ಯಾಪ್ ಆಗ್ತಾರೆ ಅಂತ. ಆ EMI ಟ್ರ್ಯಾಪ್ನಲ್ಲಿ ಕ್ರೆಡಿಟ್ ಕಾರ್ಡ್ ಒಂದು ಟ್ರ್ಯಾಪ್ ಇದೆ.
0: ಸ್ಯಾಲರಿ
1: ಬಂದ ತಕ್ಷಣ ನಮ್ಮ ಜನರಿಗೆ ಒಂದು ಹುಚ್ಚಿರುತ್ತೆ, ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳುವಂಥ ಹುಚ್ಚಿರುತ್ತೆ. ಆ ಕ್ರೆಡಿಟ್ ಕಾರ್ಡ್ ಸಹಿತ ಒಂದು ಜನ ಏನಾಗಿದ್ರೆ ಅವಶ್ಯಕತೆ ಇಲ್ಲದಂಥವ್ರು ಸಹಿತ ಕ್ರೆಡಿಟ್ ಕಾರ್ಡ್ ತೊಗೊಂತ ಇದ್ದಾರೆ. ಸೊ ಈ ವಿಷಯದು ಇನ್ವೆಸ್ಟ್ಮೆಂಟ್ ಅಂತ ನಾನು ಕರೆಯಂಗೇ ಇಲ್ಲ ಅದಕ್ಕೆ. ಸೊ ನಾನು ಫಸ್ಟ್ ಸ್ಯಾಲರಿ ಬಂದಾಗ ನಾನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು. ಜೀವನದಲ್ಲಿ ಎಲ್ಲರಿಗೂ ಹಣಕಾಸಿನ ಗುರಿಗಳಂತಿರುತ್ತೆ, ಹಣಕಾಸಿನ ಆಸೆಗಳಂತಿರುತ್ತೆ, ಎಲ್ಲ ಫ್ಯಾಮಿಲಿಯಲ್ಲಿ ಇರುತ್ತೆ. ನೋಡಿ, ಫಸ್ಟ್ ಮೊದಲೇದಾಗಿ ನನಗೆ ಸ್ಯಾಲರಿ ಬಂದ ತಕ್ಷಣ ಫಸ್ಟು ಕಮಿಟ್ಮೆಂಟ್ ಏನಿರುತ್ತೆ, ಸಣ್ಣದಾಗಿ ಸ್ಟಾರ್ಟ್ ಒಂದು ಬೈಕ್ ತೊಗೋಬೇಕು, ವೆಹಿಕಲ್ ಟೂ ವೀಲರು ಕಾರ್ ತೊಗೋಬೇಕಂತಿರುತ್ತೆ, ಒಂದು ಪ್ಲಾಟ್ ತೊಗೋಬೇಕಂತಿರುತ್ತೆ, ದೆನ್ ಮದುವೆ ಅಂತಿರುತ್ತೆ,
0: ಫ್ಲಾಟ್,
1: ದೆನ್ ಅಗೇನ್ ಒಂದು ಮನೆ ಕಟ್ಟಿಸ್ಬೇಕಂತ ಇರುತ್ತೆ. ಸೊ ದೀಸ್ ಆರ್ ಆಲ್ ಫೈನಾನ್ಷಿಯಲ್ ಗೋಲ್ಸ್. ಜೊತೆಗೆ ಒಂದು ಸಾಧ್ಯ ಆದರೆ ಒಂದು ಫಾರಿನ್ ಟೂರ್ ಅಂತ, ಇದೊಂದು 10 ವರ್ಷ ಆದಮೇಲೆ. ಸೊ ದೀಸ್ ಆರ್ ಆಲ್ ಈಗೆಲ್ಲ ಟ್ರೆಂಡ್ ಹೆಂಗಂದ್ರೆ ವೆಕೇಷನ್ ಅಂತ ಒಂದು ಕಾನ್ಸೆಪ್ಟ್, ವೀಕೆಂಡ್ ಕಾನ್ಸೆಪ್ಟು, ವೆಕೇಷನ್ ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆಲ್ಲ ಪ್ಲ್ಯಾನ್ ಇರಬೇಕು. ಅದಕ್ಕೆ ಸಾಲ ಮಾಡಿ ಟೂರ್ ಮಾಡಿ ಬರ್ತೀನಿ, ಸಾಲ ಮಾಡಿ ಕಾರ್ ತೊಗೊಂತೀನಿ, ಸಾಲ ಮಾಡಿ ಮನೆ ಕಟ್ಟಿಸ್ತೀನಿ, ಓಕೆ, ದಟ್ ಇಸ್ ಅನ್ ಇನ್ ಯುವರ್ ಬಜೆಟ್. ಅಂದರೆ ಒಂದು ಅನುಕೂಲತೆ ಬಜೆಟ್ನಲ್ಲಿ ನೀವು ಸಾಲ ಮಾಡಿ ಮನೆ ಕಟ್ಟಿಸೋದ್ರಲ್ಲಿ ತೊಂದರೆ ಇಲ್ಲ, ಅನುಕೂಲಕರವಾದಂಥ ಸಾಲ ಮಾಡಿ ನೀವು ಕಾರ್ ತೊಗೊಂಡ್ರೆ ತೊಂದರೆ ಇಲ್ಲ. ಆ EMI ಅನ್ನೋದು ಬರ್ಡನ್ ಆಗಬಾರ್ದು. ಸೊ EMI ನಿಮ್ಮ ಅನುಕೂಲ ತಕ್ಕಂತೆ EMI ಇರಬೇಕು. ಬಟ್ ಬಹಳಷ್ಟು ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ದಾರಿ ತಪ್ತಾ ಇದ್ದಾರೆ. ಸೊ ಆ ಒಂದು ವಿಷಯ ದೃಷ್ಟಿಯಿಂದ ನೋಡಿದಾಗ ನನ್ನ ಒಂದು ಅವ್ರ ಸಲಹೆ ಏನಂದರೆ, ಪ್ಲ್ಯಾನ್ಡ್ ಆಗಿರಬೇಕು, ಕರೆಕ್ಟಾಗಿ ಸುಸಂಬಂಧವಂತ ಪ್ಲ್ಯಾನ್ಡ್ ಆಗಿರುವಷ್ಟಂತ ಇನ್ವೆಸ್ಟ್ಮೆಂಟನ್ನು ಮಾಡಿ, ಜೊತೆಗೆ EMI ತೊಗೊಂಡ್ರೆ ತೊಂದರೆ ಇಲ್ಲ, ಹಣಕಾಸಿನ ಗುರಿಗಳನ್ನು ರೀಚ್ ಮಾಡಬೇಕು. ಪ್ರತಿಯೊಂದು ಗುರಿಯಾಗಿ ಇಟ್ಟುಕೊಂಡು ನಾವು ಆ ಯೋಜನೆ ತಕ್ಕಂತೆ ಹಣವನ್ನು ತೊಡಗಿಸ್ತಾ ಹೋಗಬೇಕು.
0: ನಿಜ.
1: ಅದು ಬ್ಯಾಂಕ್ RD ಇರ್ಬೋದು, ಪೋಸ್ಟಲ್ RD ಇರ್ಬೋದು. ಈಗ ನಮ್ಮ ತಂದೆ ತಾಯಿಗಳೆಲ್ಲ ಮಾಡ್ತಾ ಇರೋದು ಬ್ಯಾಂಕು ಪೋಸ್ಟ್ RD ಮಾಡ್ತಾ ಇದ್ದಾರೆ,
0: FD.
1: ಕೆಲವು ಕೆಟಗರಿ ಜನ ಈಗ ಏನು ಮಾಡ್ತಾರೆ, GT BC ಬಡ್ಡಿಯವರ ಅಂತ ಮಾಡ್ತಾರೆ. ಸೊ ಇದು ಕೆಟಗರಿ B ಇನ್ವೆಸ್ಟರ್ಸು. ಸೊ ಇದರಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದಾಗ ನನಗೆ ಸೇಫ್ಟಿ ಇಂಥ ಪ್ರಶ್ನೆ ಉದ್ಭವ ಆದಾಗ ಬ್ಯಾಂಕು ಪೋಸ್ಟ್ RDನೇ ಸೇಫ್ಟಿ ಇರುತ್ತೆ. ಈ GT BC ರಿಸ್ಕ್ ಇರುತ್ತೆ. ಸೊ ಅಂಥದನ್ನು ನಾನು ಯುವಕರಿಗೆ ಸಜೆಸ್ಟ್ ಮಾಡಲ್ಲ. ಏನಂತಂದರೆ, ಮುಖ್ಯವಾಗಿ ನನ್ನ ಪ್ರಕಾರ ನಿಮ್ಗೆ RD ಅನ್ನೋ ಕಾನ್ಸೆಪ್ಟ್ ಬಂದಾಗ ನೀವು ಉಳಿತಾಯ ಮಾಡಿ ಗುರಿ ಸಾಧನೆ ಮಾಡಬೇಕಂದ್ರೆ ನೀವು ಭಾಳ ಟ್ರೆಡಿಷ್ನಲ್ ಇನ್ವೆಸ್ಟರ್ಸ್ ಇದ್ದರೆ, ರಿಸ್ಕ್ ಫ್ರೀ ಇನ್ವೆಸ್ಟರ್ಸ್ ಇದ್ದರೆ ಬ್ಯಾಂಕು ಪೋಸ್ಟ್ ಆಫೀಸ್ನ RDಯಲ್ಲಿರುವಂಥ ಸೂಕ್ತ. ನನಗೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನನಗೆ ರಿಸ್ಕ್ ಬೇಕು ಅಥವಾ ರಿಟರ್ನ್ಸ್ ಚೆನ್ನಾಗಿ ಬೇಕು ಅಂದಾಗ ಅದರಲ್ಲಿ ಬೇರೆ ಬೇರೆ ಸ್ಕೀಮ್ ಇದೆ. PPF ಅಂತಿದೆ, ಸುಕನ್ಯಾ ಸಮೃದ್ಧಿ ಯೋಜನಾ ಅಂತಿದೆ. ಸೊ ಇದರಲ್ಲಿ ಏನಂದರೆ ಲಾಂಗ್ ಡ್ಯೂರೇಷನ್ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಈಗಿನ ಮಾಡರ್ನ್ ಪ್ರೊಡಕ್ಟ್ ಅಂದರೆ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಸಹಿತ ನೀವು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇವೆಲ್ಲ ಉದ್ದೇಶಗಳನ್ನ ನೋಡಿದಾಗ ನಮ್ಮ ಉದ್ದೇಶ ಏನಂದರೆ, ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ಈಗಿನ ಜನ್ರೇಷನ್ ಯುವಕರಿಗೆ ನಾ ಹೇಳಿದ್ರೆ ಒಂದು SIP ಮಾಡುವಂಥದ್ದು, ಸಣ್ಣದೊಂದು 2,000 ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಸೊ ಅದರಲ್ಲಿ ಆರಂಭ ಮಾಡಿದರೆ ಅವರ ಹಣಕಾಸಿನ ಗುರಿಯನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಮೌಂಟನ್ ಆಫ್ ನಾಲೆಜ್ ಇದ್ದೀರಾ. ಆದರೆ ನಮ್ಮ ಸಂದರ್ಶನದಲ್ಲಿ ಆದಷ್ಟು ನಾವು ಕವರ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮ್ಮ ಕಡೆಯಿಂದ ಆದಷ್ಟು ಒಳ್ಳೆಯ ಸಲಹೆಗಳು ಕವರ್ ಮಾಡೋಣ. ಈಗ ಯುವಕರಿಗೆ ಆಯಿತು, ಮಿಡ್ಲ್ ಏಜ್ ಪೀಪಲ್ ಯಾರಿದ್ದಾರೆ ಅವರಿಗೆ ಸಡನ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂದರೆ, ಏಕೆಂದರೆ ಅವರಿಗೆ ದೂರದೃಷ್ಟಿಯಲ್ಲಿ ರಿಟೈರ್ಮೆಂಟ್ ಇರುತ್ತೆ ಮಿಡ್ಲ್ ಏಜ್ ಪೀಪಲ್. ಸೊ ಅಂಥವರಿಗೆ ಯಾವ ರೀತಿ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ?
1: ಸರ್, ಈಗ ಏನಂದರೆ, ಒಂದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಮಿಡ್ಲ್ ಏಜ್ ಅಂದರೆ ನೌಕರಿ ಮಾಡ್ತಾ ಇರ್ತಾರೆ, ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಆದಾಯದ ಗಳಿಕೆ ಇರುತ್ತೆ, ಕೆಲವು ರಿಯಲ್ ಎಸ್ಟೇಟ್ ಅಂತ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ 10-20 ಲಕ್ಷ ನೀವು ಅಮೌಂಟ್ ನಿಮ್ಮ ಹತ್ರ ಜಾಸ್ತಿ ಇದ್ದಾಗ ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಮಕ್ಕಳ ಮದುವೆಗಾಗಿ ಬಂಗಾರ ತೊಗೊಳ್ಳುವಂಥದ್ದು.
0: ವೆರಿ ನೈಸ್.
1: ಸೊ ಬಂಗಾರ ತೊಗೊಳ್ಳುವಂಥ ಸ್ಕೀಮ್ ಸಹಿತ ಸಾಕಷ್ಟು ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ಹೇಳ್ತಾ ಇರೋದು ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಅಂತ ಒಂದು ಕಾನ್ಸೆಪ್ಟ್. ಏನಪ್ಪ ಇದು ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಅಂದರೆ, ಇದು ಬ್ಯಾಂಕ್ನಲ್ಲಿ ಸಿಗುತ್ತೆ, ಪೋಸ್ಟ್ ಆಫೀಸ್ ಸಿಗುತ್ತೆ, ಸವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ಬೋದು.
0: ಎಕ್ಸಾಕ್ಟ್ಲಿ.
1: ಸೊ SGB ಅಂತ. ಸೊ ಸವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ನಲ್ಲಿ ಇದು ಇಟ್ ಇಸ್ ಅನ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಕಂಪೇರ್ ವಿತ್ ಬ್ಯಾಂಕ್ ಎಫ್ ಡಿ ಪೋಸ್ಟ್ RDs. ಲಾಸ್ಟ್ 30 ಇಯರ್ಸ್ 35 ವರ್ಷ ಇತಿಹಾಸ ಕಂಪ್ಯಾರಿಸನ್ ಮಾಡಿದರೆ, ಯಾರು ಬ್ಯಾಂಕ್ನಲ್ಲಿ ಹಣ ಹೂಡಿಕೆ ಮಾಡ್ತಾ ಬಂದಿದ್ದಾರೆ, ಯಾರು ಬಂಗಾರನಲ್ಲಿ ಹಣ ಹೂಡಿಕೆ ಮಾಡ್ತಾ ಬಂದಿದ್ದಾರೆ, ಇವೆರಡನ್ನೂ ಹೋಲಿಕೆ ಮಾಡಿದಾಗ ಬಂಗಾರನಲ್ಲಿ ಹಣ ಹೂಡಿಕೆ ಮಾಡಿದಂಥವ್ರು ಹೆಚ್ಚು ಹಣ ಗಳಿಸಿದ್ದಾರೆ. ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಲಾಸ್ಟ್ 30 ವರ್ಷದಿಂದ ಬಂಗಾರ 11-12% ರಿಟರ್ನ್ಸ್ ಕೊಟ್ಟಿದೆ. ಬ್ಯಾಂಕ್ FD 7.5% ರಿಟರ್ನ್ಸ್ ಕೊಟ್ಟಿದೆ. ಎರಡೂ ಹೋಲಿಕೆ ಮಾಡಿದಾಗ. ಸೊ ಈ ಅದಕ್ಕೆ ನನ್ನ ಪ್ರಕಾರ ಬಂಗಾರದಲ್ಲಿ ಹಣ ಹೂಡಿಕೆ ಮಾಡೋ ಕಾನ್ಸೆಪ್ಟ್ ಏನಿದೆಯಲ್ಲ, ಬೇರೆ ಆಭರಣ ತೆಗೆದುಕೊಂಡು ಹಾಕೊಳ್ಳೋದಷ್ಟೇ ಅಲ್ಲ. ಈಗ ಈ SDB ಸ್ಕೀಮ್ನಲ್ಲಿ ಹಾಕಿದರೆ ಬ್ಯಾಂಕ್ನಲ್ಲಿ ಈ ಪ್ರಾಡಕ್ಟ್ ಏನಿದೆ ಅಂದರೆ, ನೀವು ಉದಾಹರಣೆಗೆ ಇವತ್ತು ಬಂಗಾರ ರೇಟು 73,000 ರೂಪಾಯಿ ಇದೆ, ಟಿ ವಿಯಲ್ಲಿರುವಂಥ ರೇಟು, ನಾವು MCX ರೇಟ್ ಅಂತ
0: ಹೇಳಿ
1: 73,000 ರೇಟ್ನಲ್ಲಿ ನೀವು 10 ಗ್ರಾಮ್ ಬಂಗಾರ ತೊಗೋಬೇಕಂತ ನೀವು ಏನಂತ ವಿಚಾರ ಮಾಡಿದ್ರಿ. ನನ್ನ ಸಲಹೆ ಅಂದರೆ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ನಲ್ಲಿರುವಂಥ ಅಧಿಕಾರಿಗಳಿಗೆ ಏನಂದರೆ ಭೇಟಿಯಾಗಿ SGB ಸ್ಕೀಮ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳಿ, ಅವರು ಒಂದು ಡೇಟು ಟೈಮ್ ಕೊಡ್ತಾರೆ, ಆ ದಿವಸ ಹೋಗಿ ಅದರಲ್ಲಿ 73,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಪ್ರತಿ ವರ್ಷ ನಿಮಗೆ 2.5% ಬಡ್ಡಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 1,500-1,800 ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ. 5 ವರ್ಷವರೆಗೂ ಅದನ್ನು ಬಿಟ್ಬಿಡ್ಬೇಕಲ್ಲಿ, ಒಂದು 10 ಗ್ರಾಮ್ ಬಂಗಾರ ತೊಗೊಂಡಂಗೆ ನೀವು ಅದರಲ್ಲಿ, ಜಸ್ಟ್ 10 ಗ್ರಾಮ್ ಆಫ್ ಗೋಲ್ಡ್ 73,000. ಇದರಿಂದ 5ನೇ ವರ್ಷಕ್ಕೆ ಲಾಕ್ ಇನ್ ಓಪನ್ ಆಗುತ್ತೆ, ಅಲ್ಲಿವರೆಗೆ ನೀವು ತಗೊಳಕ್ಕೆ ಬರಲ್ಲ. 5ನೇ ವರ್ಷಕ್ಕೆ ಆ ಹಣವನ್ನು ನೀವು ವಾಪಸ್ ತೊಗೊಂಡ್ರೆ ಅಂದರೆ ಯಾವ ರೀತಿ ಇರೋದಂದ್ರೆ, ಅವತ್ತಿನ ರೇಟ್ ಏನಿರುತ್ತೆ ಪ್ರೈಸ್, ಇವತ್ತಿನ ರೇಟಿಗೆ 73,000 ರೂಪಾಯಿಗೆ ನಾನು ಏನು ಮಾಡಿದ್ದೀನಿ, 10 ಗ್ರಾಮ್ ಬಂಗಾರ ತೊಗೊಂಡಿದ್ದೀನಿ, 5 ವರ್ಷದ ನಂತರ ಬಂಗಾರ ರೇಟು ಸುಮಾರು 95,000 ಆಗಿತ್ತು ಅಂದರೆ ನಿಮಗೆ ಆ ದುಡ್ಡು 95,000 ವಾಪಸ್ ಬರುತ್ತೆ, ಪ್ಲಸ್ 2.5% ಬಡ್ಡಿ ಅದು ಸಹಿತ ನಿಮಗೆ ಸಿಗುತ್ತೆ.
0: ನಿಜ.
1: ಸೊ ಇದು ಒಂದು ಮಿಡ್ಲ್ ಏಜ್ನವರಿಗೆ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕಾನ್ಸೆಪ್ಟು. ಜೊತೆಗೆ ಈಗಿನ ಮಾಡರ್ನ್ ಪ್ರೊಡಕ್ಟ್ಸ್ ಪ್ರಕಾರ, ನನ್ನ ಪ್ರಕಾರ ನಾನು ಶೇರ್ ಮಾರ್ಕೆಟ್ನಲ್ಲಿ ನಾಲೆಜ್ ಇಲ್ಲಪ್ಪ ಅಂದರೆ ಈಗಿನ ಜನರೇಷನ್ಗೆ ಮ್ಯೂಚುವಲ್ ಫಂಡೇ ಬೆಸ್ಟ್.
0: ಬೆಸ್ಟ್
1: ಅದರಲ್ಲಿ ರೆಗ್ಯುಲೇಟೆಡ್ ಬೈ SEBI ಅಂತ ಹೇಳ್ಬೋದು. ಈಗ ನಾವು ಬ್ಯಾಂಕ್ಗಳಿಗೆ RBI ರೆಗ್ಯುಲೇಷನ್ ಇರುತ್ತೆ, ಮ್ಯೂಚುವಲ್ ಫಂಡಿಗೆ ರೆಗ್ಯುಲೇಷನು SEBI ಅಂತ ಇರುತ್ತೆ. ಎಷ್ಟೋ ಜನರಿಗೆ ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡ್ ಅಂದರೆ ಎರಡು ಒಂದೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಶೇರ್ ಮಾರ್ಕೆಟ್ ಬಿದ್ದು ಬಿಟ್ಟರೆ ಮ್ಯೂಚುವಲ್ ಫಂಡ್ ಬಿದ್ದು ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಶೇರ್ ಮಾರ್ಕೆಟಿಗೂ ಮ್ಯೂಚುವಲ್ ಫಂಡಿಗೂ ಸ್ವಲ್ಪ ಅಷ್ಟಿಗೆ ವ್ಯತ್ಯಾಸ ಇದೆ, ಭಾಳಷ್ಟಿದೆ. ಅಂದರೆ ಇದರಲ್ಲಿ ಫುಲ್ ಟ್ಯಾಲೆಂಟೆಡ್ ಇರುವಂಥದ್ದು ಅಂದರೆ ಎಕ್ಸ್ಪರ್ಟ್ಸ್ ಇರುವಂಥದ್ದು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಮ್ಯೂಚುವಲ್ ಫಂಡ್.
0: ನಿಜ.
1: ಸೊ ನಾನು ಶೇರ್ನಲ್ಲಿ ನಾನು ಇಂಡಿವಿಜುವಲ್ ರಿಸ್ಕ್ ತೊಗೊಂಡಂಗೆ ಅದರಲ್ಲಿ, ನಾನು ಒಬ್ಬನೇ ಒಂದು 5 ಕಂಪ್ನಿ ಶೇರ್ಸು 1 ಕಂಪ್ನಿ ಶೇರ್ಸು ತೊಗೊಳ್ತಾ ಇದ್ದೆ. ಅದರಲ್ಲಿ ನನಗೆ ಯಾವುದೋ ರಿಸರ್ಚ್ ಇರಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಗೊತ್ತಿರಲ್ಲ, ಯಾವ ಪ್ರೊಡಕ್ಟ್ ಬಗ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ, ಯಾವ ಕಂಪ್ನಿ ಬಗ್ಗೆ ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗುತ್ತೆ ಅಂತ ಗೊತ್ತಿರಲ್ಲ. ಅದೇ ಒಬ್ಬ ಎಕ್ಸ್ಪರ್ಟಿನ ಕೈ ದುಡ್ಡು ಕೊಟ್ಟರೆ ಅವನೇನು ಮಾಡ್ತಾನೆ, ಒಳ್ಳೆ ಒಳ್ಳೆ ಕಂಪ್ನಿಗಳು ಹಣ ತೊಡಗಿಸ್ತಾನೆ. ಈ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಹೆಂಗೆ ವರ್ಕ್ಔಟ್ ಆಗುತ್ತಂದ್ರೆ, ಇಫ್ ಯು ಆರ್ ಗಿವಿಂಗ್ 10,000, 20,000, 1 ಲ್ಯಾಕ್, 10 ಲ್ಯಾಕ್, ಆ 10 ಲ್ಯಾಕನ್ನು 70-80 ಕಂಪ್ನಿಗಳಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಣ ತೊಡಗಿಸ್ತಾರೆ. ಹಣ ತೊಡಗಿಸೋದ್ರ ಮುಖಾಂತರ ನಿಮಗೆ ರಿಸ್ಕ್ ಡೈವರ್ಸಿಫಿಕೇಶನ್ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕಂಪ್ನಿಗಳ ಗ್ರೋತು ಆಗಲಿಲ್ಲ ಅಂದರೂ, ಅದರಲ್ಲಿ 1-2 ಕಂಪ್ನಿ ಗ್ರೋತ್ ಆಗಲಿಲ್ಲ ಅಂದರೂ ಉಳಿಕಿದ 70-80 ಕಂಪ್ನಿಗಳು ಗ್ರೋತ್ ಆಗ್ತಾರೆ. ಸೊ ಹೀಗಾಗಿ ಅವಾಗ ಏನಾಗುತ್ತೆ, ನಿಮ್ಮ ಹಣಕ್ಕೆ ಒಂದು ಸೇಫ್ಟಿ ಭದ್ರತೆ ಇರುತ್ತೆ. ನೀವು ಶೇರ್ ಮಾರ್ಕೆಟಿಗೆ ಹೋದರೂ ಅಷ್ಟೇ, ಮ್ಯೂಚುವಲ್ ಫಂಡ್ ಬಂದರೂ ಅಷ್ಟೇ, ಅವಧಿ ಕನಿಷ್ಠ 5 ವರ್ಷದ ಗುರಿ ಇಟ್ಕೊಂಡು ಹೋಗಲೇಬೇಕು. ಅಂದಾಗ ನೀವು ಮಧ್ಯಮ ವಯಸ್ಕರು ಸಹಿತ ಅದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಮ್ಯೂಚುವಲ್ ಫಂಡ್ನಲ್ಲಿ, ಇದರಲ್ಲಿ ನಂಗೆ ರಿಸ್ಕ್ ಬೇಡಪ್ಪ ಅನ್ನೋರು.
0: ಹೌದು, ಬಹಳ ಮುಖ್ಯ.
1: ಅವರಿಗೆ ಬಾಂಡ್ ಅಂತ ಇರುತ್ತೆ, ಈ ಬಾಂಡ್ ಅಥವಾ ಡೆಟ್ ಮಾರ್ಕೆಟ್ ಅಂತ ಇದೆ, ಅಂದರೆ ಬಾಂಡ್ ಫಂಡ್ ಅಂತ. ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಇಕ್ವಿಟಿ ಫಂಡ್ ಅಂತ ಬರುತ್ತೆ, ಯುವಕರಿಗೆಲ್ಲ ಇಕ್ವಿಟಿ ಫಂಡ್ನ ಸಜೆಸ್ಟ್ ಮಾಡೋದು, ಇಲ್ಲಪ್ಪ ನಮ್ಗೆ ರಿಸ್ಕ್ ಬೇಡ ಅದು ಅನ್ನೋರಿಗೆ ಹೈಬ್ರಿಡ್ ಕೆಟಗರಿ ಫಂಡ್ ಅಂತ ಬರುತ್ತೆ, ಇನ್ನೂ ರಿಸ್ಕ್ ಬೇಡ ಅನ್ನೋರಿಗೆ ಡೆಟ್ ಫಂಡ್ ಅಂತ ಬರುತ್ತೆ. 3 ಕೆಟಗರಿ ಬರುತ್ತೆ. ನನಗೆ 8-9% ಬಂದರೆ ಸಾಕು ಅನ್ನೋರಿಗೆ ಡೆಟ್ ಫಂಡು.
0: ಹೌದು.
1: ಹೈಬ್ರಿಡ್ ಕೆಟಗರಿ ಫಂಡ್ಗೆ 12-15% ಒಳಗೆ ಬರುತ್ತೆ. ಕೆಲವೊಂದು ಇಕ್ವಿಟಿ ಫಂಡ್ನಲ್ಲಿ ತುಂಬ ಅಗ್ರೆಸಿವ್ ಇರುವಂಥದ್ದು 15% ಮೇಲ್ಪಟ್ಟು ಹೋಗುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಇಂಡಿಯನ್ ಷೇರ್ಪೇಟೆ ಭಾಳಷ್ಟು ವೇಗವಾಗಿ ಹೆಚ್ಚು ಅಭಿವೃದ್ಧಿ ಆಗೋದ್ರ ಮುಖಾಂತರ ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಕನಿಷ್ಠ ಅಂದರೆ 15% ಬಡ್ಡಿ ದರ ಸಿಗ್ತಾ ಇದೆ ವರ್ಷಕ್ಕೆ. ಎನ್ವಲೈಸ್ ಗ್ರೋತ್ ಅಂದರೆ CAGR ಕಂಪೌಂಡಿಂಗ್ ಎನ್ವಲ್ ಗ್ರೋತ್ ರೇಟ್ ಅಂತ ಕರಿತೀವಿ. ಲಾಸ್ಟ್ 3-5 ಇಯರ್ಸ್ ಎಲ್ಲ ಮ್ಯೂಚುವಲ್ ಫಂಡ್ಗಳು 12-15% ಮೇಲ್ಪಟ್ಟೇ ಇದಾವೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಹಾರಿಜಿನ್ ಬೇಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ, ಅಂದರೆ ಇಟ್ ಮೀನ್ಸ್ ಟೈಮಿಂಗ್ ಬೇಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ನಾನು ಮುಂದಿನ 5-10 ವರ್ಷಗಳಲ್ಲಿ ನಮ್ಮ ಭಾರತದ ಅರ್ಥವ್ಯವಸ್ಥೆ ತುಂಬ ಪೊಟೆನ್ಷಿಯಲ್ ಇರೋದ್ರ ಮುಖಾಂತರ, ತುಂಬ ಚೆನ್ನಾಗಿ ಗ್ರೋತ್ ಇರೋದ್ರ ಮುಖಾಂತರ, ಸೊ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆ ಅಂತಲೇ ಹೇಳ್ಬೋದು.
0: ಅದ್ಭುತ.
2: ಮೈಸೆಲ್ಫ್ ಲಿಂಗರಾಜು ಎಸ್, ವರ್ಕಿಂಗ್ ಇನ್ CID ಯೂನಿಟ್, ಮೈಸೂರು ಡಿವಿಷನ್, ಕರ್ನಾಟಕ ಸ್ಟೇಟ್ ಪೊಲೀಸ್. ಹಿಯರ್ ಆರ್ ಸಮ್ ಆಫ್ ದ ಸ್ಟೆಪ್ಸ್ ಟು ಕೀಪ್ ಯುವರ್ ಸೆಲ್ಫ್ ಸೇಫ್ ಇನ್ ಸೈಬರ್ ವರ್ಲ್ಡ್. ಡೂ ಯೂಸ್ ಡಿಫರೆಂಟ್ ಪಾಸ್ವರ್ಡ್ಸ್ ಫಾರ್ ಡಿಫರೆಂಟ್ ಅಕೌಂಟ್ಸ್. ಇಫ್ ಒನ್ ಪಾಸ್ವರ್ಡ್ ಗೆಟ್ಸ್ ಹ್ಯಾಕ್ಡ್, ಯುವರ್ ಅದರ್ ಅಕೌಂಟ್ ವಿಲ್ ನಾಟ್ ಗೆಟ್ ಕಾಂಪ್ರಮೈಸ್ಡ್. ಡೂ ಕೀಪ್ ಯುವರ್ ಪಾಸ್ವರ್ಡ್ಸ್ ಅಂಡ್ ಪಾಸ್ ಫ್ರೇಸಸ್ ಕಾನ್ಫಿಡೆನ್ಷಿಯಲ್. ಡೋಂಟ್ ಶೇರ್ ದೆಮ್ ವಿತ್ ಅದರ್ಸ್ ಆರ್ ರೈಟ್ ದೆಮ್ ಡೌನ್ ಎನಿವೇರ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ಆಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ಯುವರ್ ಕ್ರೆಡೆನ್ಷಿಯಲ್ಸ್. ಡೋಂಟ್ ಲೀವ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೇಯಿಂಗ್ ಅರೌಂಡ್ ದ ಆಫೀಸ್. Don't leave printouts or portable media containing private information on your desk. lock them in a drawer to reduce their risk to unauthorized disclosure. Don't post any private and sensitive information such as credit card numbers, passwords, or other private information on public sites, including social media sites, and don't send it through emails unless authorized to do so. Do use privacy settings on social media sites to restrict access to your personal information. Do pay attention to phishing traps in email and watch for telltale signs of a scam. Don't open mail or attachment from an untrusted source. If you receive a suspicious mail, the best thing to do is to delete the message and report it to your manager or the person concerned. Don't click on the links from an unknown or untrusted source. Cyber attackers often use them to trick you into visiting malicious sites and downloading malware that can be used to steal data and damage network. Don't be tricked into giving away confidential information. It's easy for an unauthorized person to call and pretend to be an employer or a business partner or your colleague. Don't respond to the phone calls or emails requesting confidential data. Do destroy information properly when it is no longer needed. Place paper and in a designated confidential destruction bins throughout the office or use a cross-cut shredder. For all the electronic storage media, consult your system administrator or the person related to cyber security. Do be aware of your surroundings when printing, copying, faxing, or discussing sensitive information. Pick up information from printers, copiers, or faxes in a timely manner. Don't install unauthorized programs on your working computer or your mobile through various apps. Malicious applications often face as legitimate software. Don't plug into portable devices without the permission from your agency management. These devices may be compromised with code just waiting to launch as soon as you plug them into your computer. Do lock your computer and mobile phones when not in use. This protects data from unauthorized access and use. These are some of the precious, important information to be safe from this cyber world.

0: ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KL ಈ ಕನಸು. ಫೈನಾನ್ಷಿಯಲ್ ಎಜುಕೇಷನ್ ಅನ್ನೋ ಒಂದು ಎಜುಕೇಷನ್ ಸ್ಕೂಲ್ನಲ್ಲಿ ಸಿಗುವುದಿಲ್ಲ. ಆದರೆ ಇವತ್ತು ನಮ್ಮ ಅತಿಥಿ ರವಿ ಸರ್ ಅವರು ಎಷ್ಟು ಚೆನ್ನಾಗಿ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯುವಕರಾಯಿತು, ಮಧ್ಯಮ ವಯಸ್ಸಿನ ಜನರಾಯಿತು, ಈಗ ಕೆಲವರು ಆ ಒಂದು ಫೇಸ್ ರಿಟೈರ್ಮೆಂಟ್ ಫೇಸಿಗೆ ಬಂದಿರ್ತಾರೆ, ಒಂದು ಎಕ್ಸ್ ಅಮೌಂಟ್ ಆಫ್ ಮನಿ ಅವ್ರ ಕಡೆ ಬಂದಿರುತ್ತೆ, ಕೆಲವೊಬ್ಬರು ಲ್ಯಾಂಡನ್ನು ಅಕ್ವೈರ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಫಾರ್ ದ ಪೀಪಲ್ ಹು ಆರ್ ರಿಟೈರಿಂಗ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸ್ಕೀಮ್ಸ್ ಅದ್ರ ಬಗ್ಗೆ ಹೇಳ್ತೀರಾ?
1: ಓಕೆ, ಒಳ್ಳೆ ಪ್ರಶ್ನೆ. ನಮ್ಮ ಇಂಡಿಯಾದಲ್ಲಿ ಶೇಕಡ 60% ತಂದೆ ತಾಯಿಗಳು ಮಕ್ಕಳ ಆದಾಯದ ಮೇಲೆ ಅವಲಂಬನೆ ಆಗಿದ್ದಾರೆ ನಮ್ಮ ದೇಶದ ಒಂದು
0: ದುರಂತ.
1: ಯಾಕೆಂದರೆ ನಮ್ಮ ಸರ್ಕಾರದ ಯೋಜನೆಗಳದ್ದು NPS ಅಂತ ಇದೆ, ಅಟಲ್ ಪೆನ್ಷನ್ ಯೋಜನಾ ಅಂತ. ಸೊ ಇವೆರಡು ಅಂದರೆ ರಿಟೈರ್ಮೆಂಟು ಗೌರ್ಮೆಂಟ್ದೇ ಒಂದು ಪ್ರೊಡಕ್ಟಿವ್, ಬಟ್ ಅವುಗಳಲ್ಲಿ ಸಿಗುತ್ತಿರುವಂಥ ಬಡ್ಡಿ ದರ ಜನರಿಗೆ ಖುಷಿ ಕೊಡದೇ ಇರ್ಬೋದು ಕೆಲವೊಮ್ಮೆ. ಸೊ ಜನ ಏನು ಮಾಡ್ತಾರೆ, ಬೇಗ ಅಗ್ರೆಸಿವ್ ಇರುವಂಥದ್ದು ಎದಕ್ಕೆ ಹೋಗ್ತಾ ಇದ್ದಾರೆ, ಪ್ಲಾಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಪ್ಲಾಟ್ಗಳಂತೂ ಒಂದು ಮನೆ ಕಟ್ಟಿಸಿ ಬಾಡಿಗೆ ಕೊಡುವಂಥದ್ದು, ರಿಟೈರ್ಮೆಂಟ್ ಒಂದು 30 ಲಕ್ಷ 40 ಲಕ್ಷ ಬಂದಾಗ ಬಹಳಷ್ಟು ರೆಂಟಲ್ ಇನ್ಕಮಿಗೆ ಹೋಗ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಒಂದು ಈಗ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಅಂತ ಹೇಳ್ಬೋದು, ಇದೊಂದು ಎಡಿಷನಲ್ ಅಂತ ಹೇಳ್ಬೋದು, ಬಹಳ ಅಟ್ರಾಕ್ಟಿವ್ ಪ್ರೊಡಕ್ಟ್. ಈ ಪ್ರೊಡಕ್ಟನ್ನು ನಿಮ್ಮ ಕೇಳೋಗರು ಅದನ್ನು ಪಾಲನೆ ಮಾಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ಒಂದು ಏನಂದ್ರೆ ಹಣವನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ಮ್ಯೂಚುವಲ್ ಫಂಡ್ನಲ್ಲಿ. ಅದೇನಪ್ಪ ಅಂದ್ರೆ SWP ಅಂತ ಕರೀತಾರೆ. ನಾವು ಮ್ಯೂಚುವಲ್ ಫಂಡ್ನಲ್ಲಿ SIP ಕೇಳಿದೀವಿ, ಯುವಕರಿಗೆ SIP, ರಿಟೈರ್ಮೆಂಟ್ ಆದ್ಮೇಲೆ SWP. ಅಂದ್ರೆ SWP ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತ. ಈಗ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನೀವು ಯುವಕರಿದ್ದಾಗ ಫಸ್ಟ್ ಸ್ಯಾಲ್ರಿ ಬಂದಂಥದ್ದು ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತೀರಾ, ರಿಟೈರ್ಮೆಂಟ್ ಆದ್ಮೇಲೆ ಆ ದುಡ್ಡನ್ನು ವಾಪಸ್ ತಗೊಂತ ಹೋಗ್ಬೇಕು. ಸೊ ದಟ್ ಈಸ್ ಕಾಲ್ಡ್ SWP. ಈ ಫಾರ್ ಎಕ್ಸಾಂಪಲ್, ನಿಮ್ಮ ರಿಟೈರ್ಮೆಂಟ್ ಆಗಿರುತ್ತೆ, 40-50 ಲಕ್ಷ ಬಂದಿರುತ್ತೆ, ಎಲ್ಲ ದುಡ್ಡನ್ನು ಒಂದರಲ್ಲೇ ಹಾಕಬೇಡಿ. ನನ್ನ ಸಲಹೆ, ನಿಮ್ಮ ದುಡ್ಡನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಲೊಕೇಶನ್ ಮಾಡಿ. ಪ್ಲಾಟ್ ತೊಗೋಬೇಕಾಗಿದೆ, ಒಂದು ಪ್ಲಾಟ್ ತೊಗೊಳ್ಳಿ. ನನ್ನ ಸಲಹೆ, ಬ್ಯಾಂಕ್ನಲ್ಲಿ FD ಇಡಬೇಕಾಗಿದೆಯಾ, ಪೋಸ್ಟಲ್ MIS ಅಂತ ಒಂದು ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ನಲ್ಲಿ, 15 ಲಕ್ಷ ಹಾಕಿದರೆ ನಿಮಗೆ 9,250 ರೂಪಾಯಿ ಬರುತ್ತೆ. ಸೀನಿಯರ್ ಸಿಟಿಜನ್ ಸ್ಕೀಮ್ ಅಂತ ಇದೆ ಬ್ಯಾಂಕ್ನಲ್ಲಿ, ದೆನ್ ಪ್ರೈಮ್ ಮಿನಿಸ್ಟರ್ ವಯೋವಂದನ ಸ್ಕೀಮ್ ಅಂತಿದೆ. ಸೊ 3 ಸ್ಕೀಮ್ಗಳಲ್ಲಿ 10 ಲಕ್ಷ ಹಾಕಿ, ಇನ್ನೂ 10 ಲಕ್ಷ ಉಳಿತು. ಮ್ಯೂಚುವಲ್ ಫಂಡ್ನಲ್ಲಿ ಒಮ್ಮೆಲೆ ಒಂದು ಮಲ್ಟಿ ಕ್ಯಾಪ್ ಕೆಟಗರಿ ಅಥವಾ ಹೈಬ್ರಿಡ್ ಕೆಟಗರಿ ಫಂಡ್ನಲ್ಲಿ ಹಣ ಹಾಕಿ. ಸೊ ಈ ಹೈಬ್ರಿಡ್ ಕೆಟಗರಿ ಹೋದರೆ ಸ್ವಲ್ಪ ಮಟ್ಟಿಗೆ ರಿಟರ್ನ್ಸ್ 2-3% ಕಡಿಮೆ ಇರುತ್ತೆ, ಮಲ್ಟಿ ಕ್ಯಾಪ್ ಫಂಡ್ನಲ್ಲಿ ಜಾಸ್ತಿ ರಿಟರ್ನ್ಸ್ ಇರುತ್ತೆ. ಅದರಲ್ಲಿ ಸಹಿತ ನಾವು ಇನ್ವೆಸ್ಟರ್ನ ಆಯ್ಕೆ ಮಾಡ್ತೀವಿ. ತುಂಬ ಅಗ್ರೆಸಿವ್ ಇನ್ವೆಸ್ಟರ್ಸ್ ಇರ್ತಾರೆ, ಹೂಡಿಕೆದಾರರು ಅಗ್ರೆಸಿವ್ ಇರ್ತಾರೆ, ಅವ್ರಿಗೆ ನಾವು ಮಲ್ಟಿ ಕ್ಯಾಪ್ ಕೆಟಗರಿ ಫಂಡ್ ಸಜೆಸ್ಟ್ ಮಾಡ್ತೀವಿ. ಕೆಲವರಿಲ್ಲ ಸರ್, ನಮ್ಮ ಕಾಂಜರ್ವೇಟಿವ್ ರಿಟರ್ನ್ಸ್ ಬರಲಿ, ನನ್ನ ಪ್ರಿನ್ಸಿಪಲ್ ಅಮೌಂಟಿಗೆ ಭಾಳ ಧಕ್ಕೆ ಆಗಬಾರ್ದು ಅಂತ ಹೈಬ್ರಿಡ್ ಕೆಟಗರಿ. ಹೈಬ್ರಿಡ್ ಅಂದ್ರೇನು, ನಿಮ್ಮ ಹಣ ಬಾಂಡ್ ಮತ್ತು ಶೇರ್ಗಳಲ್ಲಿ ತೊಡಗಿಸಿರ್ತಾರೆ. ಸೊ ಅದರಲ್ಲಿ ನಾವು ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಹೊಸ ಹೊಸ ಕೆಟಗರಿ ಮ್ಯೂಚುವಲ್ ಫಂಡ್ಗಳು ಬರ್ತಾ ಇದೆ, ಮಲ್ಟಿ ಅಸೆಟ್ ಅಂತ. ಅಂದರೆ ಬೇರೆ ಬೇರೆ ಇಕ್ವಿಟಿ ಅಂದರೆ ಶೇರು, ಬಾಂಡು, ಬಂಗಾರ, ಫಾರಿನ್ ಕಂಟ್ರಿಗಳಲ್ಲಿ ಹಣ ಹೂಡಿಕೆ ಮಾಡೋದು. ಸೊ ಈ ಥರ ಕೆಟಗರಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಸೊ ನಿಮಗೆ ರಿಸ್ಕ್ ರಿವಾರ್ಡ್ ರೇಷ್ಯೋ ಕಡಿಮೆ ಇರುತ್ತೆ. ಸೊ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ, 10 ಲಕ್ಷ ಹಾಕಿದರೆ ಪ್ರತಿ ತಿಂಗಳ ನಿಮಗೆ 7,000 ರೂಪಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿ ತಿಂಗಳ.
0: ಎಲ್ಲಿ ಇನ್ವೆಸ್ಟ್?
1: ಮ್ಯೂಚುವಲ್ ಫಂಡ್ನಲ್ಲಿ. ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳ 7,000 ರೂಪಾಯಿ
0: ಮಂತ್ಲಿ ಇನ್ಕಮ್,
1: ಮಂತ್ಲಿ ಇನ್ಕಮ್ ಸ್ಕೀಮ್. ಸೊ 10 ಲಕ್ಷ 10 ವರ್ಷ ಬಿಟ್ಟರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್, ನೀವು ಹಾಕಿದ ಅಮೌಂಟು 10 ಲಕ್ಷ ಇದ್ದು ಸುಮಾರು 15% ಉಳಿದ್ರು 22-23 ಲಕ್ಷ ಆಗುತ್ತೆ. ನೀವು ಹಾಕಿದ 10 ಲಕ್ಷ ಪ್ರತಿ ತಿಂಗಳ 10,000 ರೂಪಾಯಿ ಬಂದಿರುತ್ತಲ್ಲ, ಅದು ಸುಮಾರು ಒಂದು 7 ಲಕ್ಷ ಆಗುತ್ತೆ. ಅಂದರೆ ನಿಮಗೆ ಕನಿಷ್ಠ 25 ಲಕ್ಷದಿಂದ 27 ಲಕ್ಷ ಇನ್ಕಮ್ ಬರುತ್ತೆ.
0: ಸರಿ,
1: ಇದು ಯಾವುದೇ ಹೆಡ್ಡೇಕ್ ಇಲ್ಲದಂಗೆ ಪ್ರತಿ ತಿಂಗಳ ನಿಮ್ಮ ಮನೆ ಕಟ್ಟಿಸಿ ಬಾಡಿಗೆ ಕೊಡೋ ಬದಲಿಗೆ ಅಲ್ಲಿ 20 ಲಕ್ಷ ಖರ್ಚು ಮಾಡಿ 7,000-8,000 ಬಾಡಿಗೆ ತೊಂತೀರಾ, ಅದೇ 10 ಲಕ್ಷದಲ್ಲಿ 7,000 ರೂಪಾಯಿ ಬರುತ್ತೆ ಪ್ರತಿ ತಿಂಗಳ. ಸೊ ಇದಕ್ಕೆ SWP ಸ್ಕೀಮ್ನಲ್ಲಿ ನೀವು ಅಳವಡಿಸ್ಕೊಂಡ್ರಿ ಅಂದರೆ ಡೆಫಿನೆಟ್ ಆಗಿ ಇದು ಒಳ್ಳೆ ಸ್ಕೀಮು. ನೀವು ಹೆಂಗೆ ಲಾಂಗ್ ಟರ್ಮ್ ಬಿಡ್ತೀರಾ, ನೀವು ಹಾಕಿದ ಪ್ರಿನ್ಸಿಪಲ್ ಅಮೌಂಟ್ ಸಹಿತ ಗ್ರೋತ್ ಆಗ್ತಿರುತ್ತೆ. ಇದು ಪೋಸ್ಟ್ ಆಫೀಸ್ನಲ್ಲಿ ಈ ಸ್ಕೀಮ್ ಇದೆ, ಆದರೆ MIS ಆದರೆ ಪ್ರಿನ್ಸಿಪಲ್ ಅಮೌಂಟ್ ಗ್ರೋತ್ ಆಗಲ್ಲ ಅಲ್ಲಿ.
0: ಓ,
1: ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಗ್ರೋತ್ ಆಗುತ್ತೆ. ನೀವು ಹಾಕಿದ ಪ್ರಿನ್ಸಿಪಲ್ ಅಮೌಂಟ್ 10 ಲಕ್ಷ ಗ್ರೋತ್ ಆಗುತ್ತೆ, ಪ್ರತಿ ತಿಂಗಳೂ ಬರ್ತಿರುತ್ತೆ. ಸೊ ಹೀಗಾಗಿ ಒಳ್ಳೆ ಸ್ಕೀಮ್ ಈ ಸ್ಕೀಮ್ನಲ್ಲಿ ಹಣ ಹಾಕಿದರೆ, ನಾನು ಹೇಳ್ತಾ ಇರೋದು ರಿಟೈರ್ಮೆಂಟ್ ಆದಂಥವ್ರು ಅಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹಣ ಹಾಕುವ ಬದಲಿಗೆ ಅಲ್ಲಿ ಲಿಕ್ವಿಡಿಟಿ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಎಮರ್ಜೆನ್ಸಿ ದುಡ್ಡು ತೊಗೋಬೇಕಾಯಿತು 10 ಲಕ್ಷದಲ್ಲಿ, 7 ಲಕ್ಷ ಬೇಕಪ್ಪ ನನಗೆ ಅಂದರೆ ತಗೋಬೋದು ನೀವು. 3 ಲಕ್ಷ ಬೇಕಂತ ತಗೋಬೋದು, 7,000 ಬರಲಿಕ್ಕೆ ತೊಂದರೆ ಇರಲ್ಲ, 7,000 ಬರ್ತಾನೇ ಇರುತ್ತೆ. 10 ಲಕ್ಷದಲ್ಲಿ 2 ಲಕ್ಷ ಎಮರ್ಜೆನ್ಸಿ ಬೇಕಾಗಿದೆ ಅಂದರೆ ತಗೋಬೋದು. ಅದೇ ನೀವು ಒಂದು ಯಾವುದೋ ಪ್ಲಾಟ್ನಲ್ಲಿ ಹಾಕಿ 2 ಲಕ್ಷ ತಗೊಳಿಕ್ ಬರಲ್ಲ, ಅಲ್ಲಿ ಲಿಕ್ವಿಡಿಟಿ ಇರಲ್ಲ, ದ್ರವತ್ವ ಇರಲ್ಲ. ಸೊ ಇಲ್ಲಿ ನಿಮ್ಮನ್ನು ಎಜುಕೇಟ್ ಮಾಡುವಂಥ ಕಾನ್ಸೆಪ್ಟ್ ಏನಿದೆ ಅಂದರೆ, ನನ್ನ ಹಣಕ್ಕೆ ಭದ್ರತೆನೇ ಇರಬೇಕು, ನನಗೆ ಎಮರ್ಜೆನ್ಸಿ ವಯಸ್ಸಾದ ಮೇಲೆ ಹಾಸ್ಪಿಟಲೈಸೇಷನ್ ಆಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ 60 ವರ್ಷ ಆದಮೇಲೆ. ಸೊ ಆ ಸಮಯದಲ್ಲಿ ನಂಗೆ ದುಡ್ಡು ತಗೊಳ್ಳಿಕ್ಕೆ ಅವಕಾಶ ಇರಬೇಕು. ಈ ಸ್ಕೀಮು ಏನಿದೆಯಲ್ಲ, ರಿಟೈರ್ಮೆಂಟ್ ಆದಂಥ ಜನರಿಗೆ ಅತ್ಯಂತ ಸೂಕ್ತವಂತ ಯೋಜನೆ ಇದು, ಎಸ್ ಡಬ್ಲ್ಯೂ ಪಿ ಎನ್ ಮ್ಯೂಚುವಲ್ ಫಂಡ್.
0: ಅದ್ಭುತವಾಗಿ ವಿವರವಾಗಿ ನೀವು ಈ ಒಂದು ವಿಷಯವನ್ನು ತಿಳಿಸಿದ್ರೆ, ಕೇಳುಗರಲ್ಲಿ ಎಷ್ಟೋ ಜನ ಇರ್ತಾರೆ, ಯುವಕರಾಗಿರ್ಬೋದು, ಮಿಡ್ಲ್ ಏಜ್ ಪೀಪಲ್ ಆಗಿರ್ಬೋದು, ರಿಟೈರ್ಮೆಂಟ್ ಫೇಸ್ನಲ್ಲಿರ್ಬೋದು, ಅವರಿಗೆ ಒಂದು ಏನಂತಾರೆ ಇದು ನ್ಯೂ ಸ್ಟ್ರಾಟಜಿ ನಿಮ್ಮ ಕಡೆಯಿಂದ ಸಿಗುತ್ತೆ. ಯಾಕೆಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಎಸ್, ನಾವು ಮಾಹಿತಿಯ ಯುಗದಲ್ಲಿದ್ದೇವೆ, ಒಂದು ಕ್ಲಿಕ್ನಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ಇಂಥ ವಿಷಯ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಎಜುಕೇಷನ್ ಜನರು ಅಷ್ಟು ಇಂಟ್ರೆಸ್ಟ್ ಕೊಡುವುದೇ ಇಲ್ಲ. ಯಾಕಂದರೆ ಹಳೆ ಮಾರ್ಗಗಳು, ನೀವು ಹೇಳಿರೋ ಪ್ರಕಾರ ಈಗ ರಿಟೈರ್ಮೆಂಟ್ ಆದರೆ ಮ್ಯಾಕ್ಸಿಮಮ್ ರೆಂಟಲ್ ಇನ್ಕಮ್ ಮೇಲೆ ಬೇಸಿಸ್, ಅಲ್ಲಿ ರೆಂಟಲ್ ಇನ್ಕಮ್ ಸಿಗೋದು ಅವ್ರ ಮೇಂಟೆನೆನ್ಸ್ ಬಗ್ಗೆ ವಿಚಾರವೇ ಮಾಡೋದಿಲ್ಲ. ಯಾಕಂದರೆ ಅವ್ರು ತಿಕ್ಕೋತಾರೆ ಕಿ ಇದು ಸೇಫ್ ಅಂತ. ಬಟ್ ಅಲ್ಟ್ರಾ ಸೇಫ್ ಇದ್ದಿತ್ತು ಕಾರ್ಯಕ್ರಮದಲ್ಲಿ. ಈಗ ಬಹಳ ನಮ್ಮ ಕೇಳುಗರಿಗೆ ಯಾವ ಪ್ರಶ್ನೆಗಳು ನಾನು ಕೇಳಬೇಕಿತ್ತು ಎಲ್ಲ ಕೇಳಿದೆ, ಅವ್ರಿಗೆ ಏನು ಸಿಗಬೇಕಿತ್ತು ಸಿಕ್ತು. ಕಟ್ಟುಕತೆ ಮಿತ್ ಬಸ್ಟ್ ಮಾಡಬೇಕು. ಈಗ ಆ ಒಂದು ಪ್ರಶ್ನೆ ಏನಂದರೆ, ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ ಬಹಳಷ್ಟು ಜನರು, ಹೂ ಹ್ಯಾವ್ ನೋ ನಾಲೆಜ್. ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಶೇರ್ ಮಾರ್ಕೆಟ್ ಅನ್ನೋದೊಂದು, ನನ್ನ ಪ್ರಕಾರ ಶೇರ್ ಮಾರ್ಕೆಟ್ ಅನ್ನೋದು ಎರಡು ಥರ ಕೆಟಗರೈಸೇಷನ್ ಜನರು ಇರ್ತಾರೆ. ಒಂದು ಟ್ರೇಡಿಂಗ್ ಜನರು, ಅದನ್ನು ದಿನನಿತ್ಯ ವ್ಯವಹಾರ ಮಾಡುವಂಥವ್ರು, ಅವರು ಇದನ್ನು ಗ್ಯಾಂಬ್ಲಿಂಗ್ ಅಂತಲೇ ಕರೀತು. ಇನ್ನೊಂದು ಕೆಟಗರಿ ಜನ ಏನಂದರೆ ಹೂಡಿಕೆದಾರರು, ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ಗಿಂತ ಇದು ಏನಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲಿ ನೀವು ತುಂಬ ನಾಲೆಜ್ಫುಲ್ ಇದ್ದೀರಾ, ನಿಮ್ಮ ಕಡೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆ, ನೀವು ಟೆಕ್ನಿಕಲ್ ಅನಾಲಿಸಿಸ್ ಸ್ಟಡಿ ಮಾಡಿದ್ದೀರಾ ಅಂದರೆ ಟ್ರೇಡರ್ ಆಗಿ, ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಇನ್ವೆಸ್ಟರ್ ಆಗಿ. ಇನ್ವೆಸ್ಟರ್ಗೂ ಟ್ರೇಡರ್ಗೂ ವ್ಯತ್ಯಾಸ ಇದೆ. ಟ್ರೇಡರ್ ಹೇಳ್ತಾ ಇರುವಂಥದ್ದು, ಯಾರು ಟ್ರೇಡರ್ ಆಗಿ ಲಾಸ್ ಆಗ್ತಾರೆ ಅವಾಗ ಅದ್ರ ಬಗ್ಗೆ ಹೇಳ್ತಾರೆ ಇದು ಗ್ಯಾಂಬ್ಲಿಂಗು ಅಂತ. ಯಾಕೆ ಅದು ಕಾನ್ಸೆಪ್ಟ್ ಏನಂದರೆ, ಜನರಲ್ಲಿ ಒಂದು ಗ್ರೀಡ್ ಇದೆ, ಬೇಗ ಶ್ರೀಮಂತರಾಗಬೇಕು ಅಂತ. ಶೇರ್ ಮಾರ್ಕೆಟ್ನಲ್ಲಿ ಈ ಗ್ರೀಡ್ ಇಟ್ಟಂಥ ಜನ ಏನು ಹಣ ಹೂಡಿಕೆ ಮಾಡ್ತಾರಲ್ಲ, ಅವರು ಟ್ರೇಡಿಂಗ್ ಆಗಿ ಟ್ರೇಡಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದನ್ನು ಹವ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವಾಗ ಇದು ಏನಾಗುತ್ತೆ, ಗ್ಯಾಂಬ್ಲಿಂಗ್ ಆಗುತ್ತೆ. ಅವ್ರ ಹಾವಭಾವಗಳು ಹೆಂಗಿರುತ್ತೆ ಅಂದರೆ, ಮಾರ್ನಿಂಗ್ 9:15 ಮಾರುಕಟ್ಟೆ ಆರಂಭ ಆಗುತ್ತೆ, 3:30 ಮಾರುಕಟ್ಟೆ ಮುಗಿಯುತ್ತೆ. ಆ ಅವಧಿ ಒಳಗೆ ನೀವು ಯಾರೋ ಆ ಟ್ರೇಡಿಂಗ್ ಮಾಡುವಂಥ ಜನರು ಮಾತಾಡಿಸಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದರೆ ಅವ್ರ ಗಮನ ಎಲ್ಲ ಆ ಶೇರ್ ಮಾರ್ಕೆಟ್ನಲ್ಲಿ ಫ್ಲಕ್ಚುಯೇಷನ್ಸ್ನಲ್ಲೇ ಇರುತ್ತೆ,
0: ಚಾರ್ಟ್ಸ್ ಮೇಲೆ ಇರುತ್ತೆ.
1: ಬಟ್ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ನಮ್ಮ ಸೆಬಿ ಡಾಟಾ ಹೇಳ್ತಾ ಇದೆ, ನಮ್ಮ ದೇಶದಲ್ಲಿ 95% ಟ್ರೇಡರ್ಸು ದೇ ಲೂಸ್ ದೇರ್ ಮನಿ. ಈ ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಪುಟ್ಟು ಕಾಲು ಅಂತ. ಭಾಳಷ್ಟು ಜನ ಅದರಲ್ಲಿ ದುಡ್ಡು ಕಳ್ಕೊತ
0: ಇದ್ದಾರೆ
1: ಆಪ್ಷನ್ ಟ್ರೇಡಿಂಗ್ನಲ್ಲಿ. ಅದರಲ್ಲಿ ಅವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತಿಲ್ಲ ಅವರು,
0: ಇರೋದಿಲ್ಲ.
1: ಯಾರೊಬ್ರು ಹೇಳಿದಾರೆ ಇದರಲ್ಲಿ ಹಾಕ್ರಿ, ಒಂದು ಫುಟ್ ತಗೊಳ್ಳಿ, 2,000 ರೂಪಾಯಿ ರಿಸ್ಕು, ಒಂದೇ ದಿವಸಕ್ಕೆ ಬಿಡಲ್ಲ ಅವನು. 2,000 ರೂಪಾಯಿ ಹಾಕಿದ್ರೆ 2 ಲಕ್ಷ ಆಗುತ್ತೆ ಅಂತ ಒಂದ್ಸಲ ಆಗ್ಬೋದು, ಪ್ರತಿನಿತ್ಯ ಆಗಲ್ಲ. ಸೊ ಇದೀ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಪುಟ್ಟು ಕಾಲು ಆಪ್ಷನ್ಸ್ ಟ್ರೇಡಿಂಗ್ ವೆರಿ ರಿಸ್ಕಿ ಟ್ರೇಡಿಂಗ್. ಇದು ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ, ಮನದಟ್ಟಾಗುವಂಗೆ ಹೇಳ್ತೀನಿ ಈ ವಿಷಯ. ಇದು ಸಾರ್ವಜನಿಕರಿಗೆಲ್ಲ, ರಿಟೇಲ್ ಇನ್ವೆಸ್ಟರ್ಸ್ಗೆಲ್ಲ, ಇದನ್ನು ಇನ್ಸ್ಟಿಟ್ಯೂಷನಲ್ ಅವ್ರು ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಅವ್ರು ಮಾಡ್ತಾರೆ, ಫಾರಿನ್ ಇನ್ವೆಸ್ಟರ್ಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಎಚ್ ಎನ್ ಐ ಕ್ಲೈಂಟ್ಸ್ ಮಾಡ್ತಾರೆ, 500 ಕೋಟಿ 600 ಕೋಟಿ ಇರುವಂಥವ್ರು ಮಾಡ್ತಾರೆ. ನಾನು 10,000 ರೂಪಾಯಿ ಹಾಕಿ, ನಾನು ಪುಟ್ಟು ಕಾಲ್ ಹಾಕಿ 1 ಲಕ್ಷ ಮಾಡ್ತೀನಿ ಅಂತ ಅನ್ನೋರಿದ್ದರೆ ಇದು ಪಕ್ಕಾ ಗ್ಯಾಂಬ್ಲಿಂಗ್. ನನ್ನ ಒಂದು ಸಲಹೆ ಏನು ಅಂದರೆ, ನೀವು ಶೇರ್ ಮಾರ್ಕೆಟ್ನಲ್ಲಿ ಬರೋದಾದರೆ ಒಳ್ಳೆ ಇನ್ವೆಸ್ಟರ್ ಆಗಿ. ಉದಾಹರಣೆಗೆ 2010 ಹಿಂದ್ಗಡೆ ನೀವು SBI ಶೇರ್ಸ್ ತೊಗೊಂಡಿದ್ರೆ, 1 ಲಕ್ಷ ರೂಪಾಯಿ SBI ಶೇರ್ನಲ್ಲಿ ಹಾಕಿದ್ರೆ ಈಗ ಅದ್ರ ವ್ಯಾಲ್ಯೂ 5 ಕೋಟಿ ರೂಪಾಯಿ ಆಗಿದೆ, ಜಸ್ಟ್ 14 ಇಯರ್ಸ್ ಬ್ಯಾಕ್
0: ನೋಡಿ.
1: ಅದೇ ನಾನು 1 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ FD ಇಟ್ಟಿದ್ರೆ 4.5 ಲಕ್ಷ ರೂಪಾಯಿ ಆಗಿದೆ. ಸೊ ಬ್ಯಾಂಕ್ FD ಕೆಟ್ಟ ಅಂತಲ್ಲ, ಬಟ್ ಕಾನ್ಸೆಪ್ಟ್ ಏನು ಅಂದರೆ, ಒಳ್ಳೆ ಇನ್ವೆಸ್ಟರ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಹೆಂಗಿರಬೇಕು ಅಂದರೆ, ನಾನು ನಿಮ್ಗೆ ಕೆಲವೊಂದು ಐಡಿಯಾ ಕೊಡ್ತಾ ಇದ್ದೀನಿ. ನಿಮ್ಮ ಹೂಡಿಕೆ ಮಾಡುವಂಥ ಷೇರು ಮೊನೋಪೊಲಿ ಬಿಸ್ನೆಸ್ ಇರಬೇಕು. ನೀವು ಶೇರ್ ಅನ್ಬೇಡಿ, ಅದಕ್ಕೆ ಬಿಸ್ನೆಸ್ ಅನ್ನಿ. ನೀವು ಶೇರ್ಸ್ ತೊಗೊಂಡ್ರಿ ಅಂದರೆ ಆ ಬಿಸ್ನೆಸ್ಗೆ ಪಾರ್ಟ್ನರ್ ಆದಂಗೆ. ನೀವು ಪಾರ್ಟ್ನರ್ಶಿಪ್ಪನ್ನು ಬಿಟ್ಟು ಬೇಗ ಬರ್ತೀರಾ? ಇಲ್ಲ. ಯಾವುದೋ ಬಿಸ್ನೆಸ್ ಮಾಡೋಕ್ಕಾದ್ರೆ ಪಾರ್ಟ್ನರ್ಶಿಪ್ ಬಿಟ್ಟು ಬೇಗ ಬರ್ತೀರಾ 6 ತಿಂಗಳಿಗೆ? ಅದೇ ಥರ ಶೇರ್ಸ್ ತೊಗೊಳಕ್ಕಿಂತ ಮೊದಲು 10 ಸಲ ವಿಚಾರ ಮಾಡಿ, ಈ ಬಿಸ್ನೆಸ್ ಚೆನ್ನಾಗಿದೆಯಾ, ಈ ಬಿಸ್ನೆಸ್ ಇನ್ನೆಷ್ಟು ವರ್ಷ ಇಂಡಿಯಾದಲ್ಲಿ ಬದುಕುತ್ತೆ ಅಂತ ಷೇರುಗಳನ್ನು ಖರೀದಿ ಮಾಡಿ. ಸೊ ಅಂಥ ಷೇರುಗಳನ್ನು ಖರೀದಿ ಮಾಡಿ 5-10 ವರ್ಷ ಬಿಡಿ. ನಿಮ್ಮ ಮಕ್ಕಳು ನಿಮ್ಮ ನೋಡದೇ ಇರ್ಬೋದು, ಆ ಕಂಪ್ನಿ ನಿಮ್ಮ ನೋಡುತ್ತೆ, ಇದರರ್ಥ ಅದ್ರ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ. ಆ ಥರ ಸಾಕಷ್ಟು ಕಂಪ್ನಿಗಳು, ಉದಾಹರಣೆ ಸಾಕಷ್ಟು ವೆಲ್ತ್ ಕ್ರಿಯೇಷನ್ ಮಾಡಿದಂಥವು, ಮಲ್ಟಿ ಬ್ಯಾಗರ್ಸ್ ಅಂತ ಏನು ಕರಿತೀವಲ್ಲ, ಅಂಥವುಗಳು ಸಾಕಷ್ಟು ಕಂಪ್ನಿಗಳಿದಾವೆ ನಮ್ಮ ಇಂಡಿಯಾದಲ್ಲಿ. ಇನ್ನೂ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಕಂಪ್ನಿಗಳು ಇನ್ನು ಮಾರುಕಟ್ಟೆಗೆ ಬಂದೇ ಇಲ್ಲ. 1 ಬಿಸ್ಕೆಟ್ ಮಾಡ್ತಾ ಇರುವಂಥ ಕಂಪ್ನಿ ಪಾರ್ಲೆ ಶೇರ್ ಮಾರ್ಕೆಟಿಗೆ ಬಂದಿಲ್ಲ. ಅಂಥ ವೆಲ್ತ್ ಕ್ರಿಯೇಷನ್ ಮಾಡುವಂಥ ಕಂಪ್ನಿಗಳು ಇನ್ನು ಸಾಕಷ್ಟಿದೆ. ಸೊ ಅಂಥ ಕಂಪ್ನಿಗಳಲ್ಲಿ ಉದಾಹರಣೆಗೆ ಮೊನೋಪೊಲಿ ಅನ್ನೋ ಕಾನ್ಸೆಪ್ಟ್, ಏಕಸ್ವಾಮ್ಯ, ಅಂಥ ಕಂಪ್ನಿಗಳು ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ನೂ ಸಾಕಷ್ಟಿದೆ, ಅನ್ಟ್ಯಾಪ್ಡ್ ಅಂತ ಹೇಳ್ಬೋದು. ಅಂಥ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಯು ನೆವರ್ ಲೂಸಿಂಗ್ ಯುವರ್ ಮನಿ, ಎಂದೂ ದುಡ್ಡನ್ನು ಕಳ್ಕೊಳ್ಳಲ್ಲ. ನಾವು ಟ್ರೇಡಿಂಗ್ ಮಾಡಿದ್ರೆ ರಿಸ್ಕ್ ಇರುತ್ತೆ, ಅದು ಗ್ಯಾಂಬ್ಲಿಂಗ್ ಅಂತಲೇ ಕರಿಬೋದು ಅವಾಗ.
0: ಎಷ್ಟು ಚೆನ್ನಾಗಿ ಸಾಮಾನ್ಯ ಜನರಿಗೆ ಅರಿವಾಗುವಂತಹ ಭಾಷೆಯಲ್ಲಿ ಹೇಳಿದ್ರಿ. ಯಾಕಂದ್ರೆ ಇದು ಸತ್ಯ, ಯಾರು ಇಂಟ್ರಾ ಡೇ ಅಥವಾ ಡೇ ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಲಾಸ್. ಅಂಡ್ ನೀವು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಹೇಳಿದ್ರಿ, ಎಷ್ಟೋ ಜನರು ಅದರಲ್ಲಿ ಹಣವನ್ನು ಕಳ್ಕೊಂಡು ಫೈನಲಿ ಅದಕ್ಕೊಂದು ಕೆಟ್ಟದಾದಂತಹ ಹೆಸರು ಇಟ್ಬಿಡ್ತಾರೆ, ಇದು ಗ್ಯಾಮ್ಲಿಂಗ್, ಇದು ಮಾಡಬಾರ್ದು. ಬಟ್ ಶೇರ್ ಮಾರ್ಕೆಟ್ನಲ್ಲಿ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಸ್ಟಡಿ ದ ಮಾರ್ಕೆಟ್, ನಿಮಗೆ ಗೊತ್ತಿರಬೇಕು ಮಾರ್ಕೆಟ್, ಸ್ಟಡಿ ಮಾಡಬೇಕು, ಅರ್ಥಮೆಟಿಕ್ಸ್ ಚಲೋ ಇರಬೇಕು. ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ ಈ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಫೈನಾನ್ಷಿಯಲ್ ಎಜುಕೇಶನ್. ಇದು ಸ್ಕೂಲಲ್ಲಿಯೂ ಕಲಿಸೋದಿಲ್ಲ, ಆದರೆ ವೇಣುಧ್ವನಿಗೆ ತಮ್ಮ ಬಹುಮೂಲ್ಯ ಸಮಯ ಆ್ಯಂಡ್ ವಿಶಾಲವಾದ ಮಾಹಿತಿ ಅವ್ರ ಕಡೆ ಇದೆ, ಅದನ್ನು ಅವರು ಹಂಚ್ಕೋತಾ ಇದ್ದಾರೆ ರವಿ ವಿ ಹುಚ್ಚನ್ನವರವರು ಕಾರ್ಯಕ್ರಮದಲ್ಲಿ. ಸರ್, ನಮ್ಮ ಸ್ನೇಹಿತರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಎಜುಕೇಷನ್?
1: ಸರ್, ಫೈನಾನ್ಷಿಯಲ್ ಎಜುಕೇಷನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಭಾಗದ ಒಂದು ಅಂಗ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಜೀವನದಲ್ಲಿ ಅದನ್ನು ಕಲ್ಕೊಳ್ಬೇಕಾಗಿದ್ದು. ನನ್ನ ಸಲಹೆ ಏನಂದರೆ, ನೀವು ಒಳ್ಳೆಯ ಹೂಡಿಕೆದಾರರಾಗಿ ನೀವು ಟ್ರೇಡರ್ ಆಗಬೇಡಿ. ಒಳ್ಳೆಯದು ನೀವು ಶೇರ್ ಮಾರ್ಕೆಟಿಗೆ ಬರ್ತೀನಿ ಅಂತಂದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಗಮನ ಇಲ್ಲಪ್ಪ, ನನಗೆ ಶೇರ್ ಮಾರ್ಕೆಟ್ ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ, ನನಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿಲ್ಲ, ಅಥವಾ ನಾನು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಹಾಕಿ 10 ವರ್ಷ 15 ವರ್ಷದ ಗುರಿ ಇಟ್ಕೊಂಡು ಹಾಕಿ, ಅಂದರೆ ಹಣಕಾಸಿನ ಗುರಿ ಇಟ್ಕೊಂಡು ಹಾಕಿ, ಮಕ್ಕಳ ಎಜುಕೇಷನ್ಗೋಸ್ಕರ ನೀವು ಸುಕನ್ಯಾ ಸ್ಕೀಮ್ ಮಾಡ್ತೀರಾ. ಪ್ಯಾರಲಲ್ ಆಗಿ ಮ್ಯೂಚುವಲ್ ಫಂಡಲ್ಲಿ ಚಿಲ್ಡ್ರನ್ಸ್ ಕೇರ್ ಫಂಡ್ ಅಂತ ಇದೆ, 5 ವರ್ಷ ಮಾಡಿದರೆ ಸಾಕು ಮಕ್ಕಳ ಎಜುಕೇಷನ್ ಆಗುತ್ತೆ, ಒಳ್ಳೆ 5,000 ರೂಪಾಯಿ 10,000 ರೂಪಾಯಿ ಎಸ್ ಐ ಪಿ ಮಾಡಿದರೆ. ಸೊ ಆ ಥರ ಒಂದು ಗುರಿ ಇಟ್ಕೊಂಡು ಹಣವನ್ನು ಹೂಡಿಕೆ ಮಾಡ್ತಾ ಹೋಗಿ, ಗುರಿ ಸಾಧನೆ ಆಗೋವರೆಗೂ ನಿಮ್ಮ ಮೂಡು ಅಥವಾ ಹಣಕಾಸಿನ ಹಣವನ್ನು ತಗೊಳ್ಳದಂತೆ ನೀವು ಅದನ್ನು ಏನು ಮಾಡಿ, ಆ ಗುರಿ ತಕ್ಕಂತೆ ಹಣ ಹೂಡಿಕೆ ಮಾಡಿ, ಆ ಗುರಿ ಮುಟ್ಟುವರೆಗೂ ಹಣವನ್ನು ಹೂಡಿಕೆ ಮಾಡ್ತಾನೆ ಇರಬೇಕು. ಅಂದಾಗ ನಿಮ್ಮ ಫೈನಾನ್ಷಿಯಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ. ಆ ಡಿಸಿಪ್ಲಿನ್ ಇದ್ದಾಗ ಅಂಥ ಹಣಕಾಸಿನ ಗುರಿಗಳಿದ್ದರೂ, ಯಾವುದೇ ಸಾಲ, EMI, ಕ್ರೆಡಿಟ್ ಕಾರ್ಡ್, ಇದ್ರ ಆಲ್ ಏನಂದರೆ ಈಗಿನ ಒಂದು ಪಿಡುಗಳು ಇಲ್ಲ, ಹಣಕಾಸಿನ ಪಿಡುಗಳು, ಇದರಲ್ಲಿ ನಾವು ಶಾರ್ಟ್ಕಟ್ಟಾಗಿ ದುಡ್ಡು ಮಾಡುವಂಥದ್ದು, ಸೊ ಬೇಗ ಏನು ಶ್ರೀಮಂತ ಆಗೋ ಯಾವುದು ಬರಲ್ಲ. ನೀವು ಪ್ಲ್ಯಾಂಡ್ ಆಗಿ ಡಿಸಿಪ್ಲೈನ್ಡ್ ಇದ್ದಾಗ, ನನ್ನ ಸಲಹೆ ಅಂದರೆ, ಯು ಕ್ಯಾನ್ ಗೋ ಫಾರ್ ದ ಪ್ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡಿಸಿಪ್ಲೈನ್ ಇನ್ವೆಸ್ಟ್ಮೆಂಟ್, ಡೆಫಿನೆಟ್ಲಿ ಯುವರ್ ಅಚೀವಿಂಗ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್.
0: ಸರ್, ತಮ್ಮ ಬಹುಮೂಲ್ಯ ಸಮಯ ಆ್ಯಂಡ್ ಇಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ, ವೇಣುಧ್ವನಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಆ್ಯಂಡ್ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ವಿವರವಾದ ಮಾಹಿತಿಯನ್ನ ಆ್ಯಂಡ್ ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ರವಿ ವಿ ಹುಚ್ಚನ್ನವರವರು ಕಾರ್ಯಕ್ರಮದಲ್ಲಿ. ಅವರು ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇದ್ದೀನಿ. ವೇಣುಧ್ವನಿ ಇದು 90.4 FM KLE ಕನಸು ಬೆಳಕಾವ್ಯ, ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.
2: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್. ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ. ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ. ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0834069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: யாரோ யாரோ யோனோ யாரோ யோனோ
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ ಈಗನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ಪಯ. ಆತ್ಮೀಯ ಸ್ನೇಹಿತರೆ, ಬಂದಿದೆ ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಆಟ ಇರುವುದಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ವೇಣು ಧ್ವನಿಯ ನಿಮ್ಮೊಂದಿಗೆ ನಾವು ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆ, ಆ ಗೀತೆಯೊಂದಿಗೆ ಭಾಗವಹಿಸಿ. ಒಂದೇ ನಿಯಮ, ದೇವ್ರದ್ದು ಭಕ್ತಿ ಗೀತೆ ಇರುವುದಿಲ್ಲ. ನಿನ್ನೆ ಆಗಿತ್ತು ಚಿತ್ರ ಮಂದಿರ. ಸೊ ಆತ್ಮೀಯ ಸ್ನೇಹಿತರೆ, ಬನ್ನಿ ಎಲ್ಲರೂ ಭಾಗವಹಿಸಿ ಕನ್ನಡ ಚಿತ್ರರಂಗದ ರೋಮ್ಯಾಂಟಿಕ್ ಮೋಟಿವೇಶನಲ್ ಡಾನ್ಸ್ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಕಾರ್ಯಕ್ರಮದ ಇದೇ ವಿಶೇಷತೆ, ಮೊದಲನೇ ಗೀತೆ ಮತ್ತೆ ಮಳೆಯಾಗಿದೆ. ಕೇಳಿ ಮಜಾ ಮಾಡಿ.

ಸಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ

0: ನನ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಅನುಕಂಪನ ಅಥವಾ ಅಭಿಮಾನನ?
1: ಎರಡು ಅಲ್ಲ, ಅನುರಾಗ.
0: ಇದೇ ಮಾತನ್ ಒಂದ್ ಹುಡುಗಿಗೆ ಹೇಳಿದ್ರೆ ಅವಳು ಸಂತೋಷವಾಗಿ ಒಪ್ಕೋತಿದ್ಲು. ಆದ್ರೆ ನಾನೊಂದು ಹೆಂಗ್ಸು.
1: ನಾ ಹೇಳಿದ್ದು ಹೆಂಗ್ಸ್ಗೂ ಅಲ್ಲ, ಹುಡುಗಿಗೂ ಅಲ್ಲ. ನಾ ಇಷ್ಟಪಟ್ರೆ

ಐ ಲವ್ ಯು ಜೀವ ಹೂ ಹಾಕಿದೆ, ಚಂದ್ರಕಾಂತ್ ಬಡಗಾವಿ ಅವರ ಗೀತೆ. ಎಲ್ಲರ ಗೀತೆಗಳು ಬರ್ತಾ ಇದೆಯಲ್ಲ, ಸ್ವಲ್ಪ ವ್ಯಸ್ತ. ಸೊ ಸ್ನೇಹಿತರೆ, ತಮ್ಮ ತಮ್ಮ ಗೀತೆಗಳು ಲೋಡ್ ಆಗಿದೆ, ಟೆನ್ಷನ್ ತಗೋಬೇಡಿ, ಹಾಡಿನ ಕೇಳಿ ಎಂಜಾಯ್.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಎಂದಿನಂತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಇಂದು ಕೂಡ ನಮ್ಮೊಂದಿಗಿದ್ದಾರೆ. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಎಲ್ಲರಿಗೂ.
0: ಮೇಡಮ್, ಇನ್ನು ತಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲೂ ಕೂಡ ಭಾಗವಹಿಸಿ ಪ್ರಬಂಧಗಳನ್ನ ಮಂಡಿಸ್ತೀರಾ, ಆ ಒಂದು ಅನುಭವ ಯಾವ ರೀತಿ ಇತ್ತು ಮೇಡಮ್?
2: ರಾಷ್ಟ್ರೀಯ ಸಮ್ಮೇಳನಗಳು ಅಂದಾಗ ಈಗ ನಾನು ಕಾಲೇಜ್ನಲ್ಲಿದ್ದಾಗ ಅಟೆಂಡ್ ಮಾಡಿದ ಸಮ್ಮೇಳನಗಳು ಅದು ಬೇರೆ, ಅದು ಎಜುಕೇಶನ್ಗೆ ಸಂಬಂಧಪಟ್ಟದ್ದು. ಸಾಕಷ್ಟು ಸಮ್ಮೇಳನಗಳನ್ನ ಅಟೆಂಡ್ ಮಾಡಿದ್ದೀನಿ, ಅಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೀನಿ. ಹಾಗೆಯೇ ನಾನು ಕಾಲೇಜ್ನಲ್ಲಿ ಕೂಡ ಸಾಕಷ್ಟು ವರ್ಕ್ಶಾಪ್ಸ್ ಅನ್ನ ಸಮ್ಮೇಳನಗಳನ್ನ ಆರ್ಗನೈಸ್ ಮಾಡಿ ಕೋಆರ್ಡಿನೇಟರ್ ಅಂತ ವರ್ಕ್ ಮಾಡಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿದ್ದೀವಿ. ಅದರ ನಂತರ ಈಗ ಸಮ್ಮೇಳನ, ಈ ನೀವೇನು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಅಂತ ಏನು ಹೇಳ್ತಾ ಇದ್ದೀರಾ, ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಈಗ ನಾನು ಮೊದಲೇ ಹೇಳಿದೆ, ಸಾಕಷ್ಟು ಮೆಂಬರ್ಶಿಪ್ ಎಲ್ಲ ಇದೆ ನನಗೆ. ಒಂದು ಸಾಹಿತ್ಯ ಪರಿಷತ್ತು, ಆಮೇಲೆ ವಿಜ್ಞಾನ ಪರಿಷತ್ ಆಗಲಿ, ಕರ್ನಾಟಕ ಲೇಖಕಿಯರ ಸಂಘ, ರೀಸೆಂಟ್ಲಿ ನಮ್ಮಲ್ಲಿ ಒಂದು ಕರ್ನಾಟಕ ಲೇಖಕಿಯರ ಸಂಘದ ಸಮ್ಮೇಳನ ಆಯಿತು ಬೆಂಗಳೂರಲ್ಲಿ. ಬಹಳ ಒಂದು ಉತ್ತಮವಾದ ಇದು ಅವಕಾಶ ನನಗೂ ಸಿಕ್ಕಿತ್ತು ನಿರೂಪಣೆ ಮಾಡಲಿಕ್ಕೆ, ಅಲ್ಲಿ ಹೋಗಿ ಬಂದಿದ್ದೆ. ಆಮೇಲೆ ಈಗ ಈ ಸಮ್ಮೇಳನಗಳು ಅಂತಂದಾಗ, ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ನಾನು AIPC ಬಗ್ಗೆ ಹೇಳಬೇಕು. ಇನ್ನೊಂದು ಆಲ್ ಇಂಡಿಯಾ ಪೊಯಿಟಸ್ ಕಾನ್ಫರೆನ್ಸ್ ಅಂತ ಹೇಳಿ ಒಂದು ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ ಇದೆ, ಅದಕ್ಕೂ ನಾನು ಮೆಂಬರ್ ಆಗಿದ್ದೀನಿ. ಅದು 2006 ಅದರ ಮೆಂಬರ್ಶಿಪ್ ನಾನು ತಗೊಂಡಿದ್ದು. ಅವ್ರದ್ದು ಅದು 2000 ಡೆಲ್ಲಿನಲ್ಲಿ ಅಮೃತಾ ಪ್ರೀತಮ್ ಅವರೆಲ್ಲ ಸೇರ್ಕೊಂಡು ಮಾಡಿದಂತ ಒಂದು ಮಹಿಳಾ ಒಂದು ಸಂಘಟನೆ ಅದು. ಅದರ ಉದ್ದೇಶಗಳು ಅಂತಂದ್ರೆ ಬರೀ ಒಂದು ಇದು ಮಾತ್ರ ಅಲ್ಲ, ಬರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಉದ್ದೇಶ ಅಲ್ಲ ಅದು. ಇಟ್ ಇಸ್ ಅಬೌಟ್ ವುಮನ್ ಎಂಪವರ್ಮೆಂಟ್, ಅಂದ್ರೆ ಈ ಮಹಿಳೆಯರ ಒಂದು ಸಬಲೀಕರಣ ಕೂಡ ಅವ್ರದ್ದು ಮುಖ್ಯವಾದ ಉದ್ದೇಶ. ಮಹಿಳೆಯರನ್ನ ಒಂದು ಸಮಾಜದ ಮೇಲಿನ ಸ್ತರಕ್ಕೆ ಏರಿಸಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಏನು ಅವರ ಸಾಹಿತ್ಯಿಕವಾಗಿ ಆಗಲಿ, ಸಾಂಸ್ಕೃತಿಕವಾಗಿ ಆಗಲಿ, ಅವರನ್ನು ಬೆಳೆಸುವಂಥ ಒಂದು ಉದ್ದೇಶದಿಂದ ಮಾಡಿದಂಥ. ಆಮೇಲೆ ಇನ್ನೊಂದು ಅವ್ರದ್ದು ಮುಖ್ಯವಾದ ಉದ್ದೇಶ ಅಂದರೆ ಒಂದು ದೇಶದ ಪರಿಚಯ ಮತ್ತು ಒಂದು ಜಗತ್ತಿನ ಪರಿಚಯವನ್ನು ಮಹಿಳೆಯರಿಗೆ ಮಾಡಿಕೊಡೋದು. ಜಸ್ಟ್ ಟೇಕ್ ದೆಮ್ ಅವೇ ಫ್ರಮ್ ದ ಹೌಸ್, ಅಥವಾ ನಮ್ಮ ಅದರ ಒಂದು ಈಗಿನ ಸದ್ಯಕ್ಕೆ ಲಾರಿ ಆಜಾದ್ ಅಂತ ಇದ್ದಾರೆ, ಅವರೇ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡೋದು. ಅವರ ಒಂದು ಭಾಷೆಯಲ್ಲಿ ಹೇಳುವುದಂತಂದ್ರೆ ಜಸ್ಟ್ ಗಿವ್ ದ ವಿಂಗ್ಸ್ ಟು ವಿಮೆನ್ ಅಂತ ಹೇಳಿ, ಅಂದ್ರೆ ಅವ್ರಿಗೆ ಹಾರ್ಲಿಕ್ಕೆ ಕಲಿಸ್ಬೇಕು ಅಂತ ಹೇಳಿ, ಒಳ್ಳೆಯ ಒಂದು ಬಹಳ ಒಂಥರ ಮೋಟಿವೇಶನಲ್ ಇದು ಉದ್ದೇಶಗಳು ಅವ್ರ ಮಾತುಗಳನ್ನು ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ. ಆ ಒಂದು ಅಸೋಸಿಯೇಷನ್ ಅವ್ರದ್ದೇನ್ ಅವ್ರೇನ್ ಮಾಡ್ತಾರೆ, ಪ್ರತಿ ವರ್ಷ ಒಂದು ನ್ಯಾಷನಲ್ ಸೆಮಿನಾರ್ ಅಂಡ್ ಇಂಟರ್ನ್ಯಾಷನಲ್ ಸೆಮಿನಾರ್ ಎರಡು ಮಾಡ್ತಾರೆ. ನ್ಯಾಷನಲ್ ಸೆಮಿನಾರ್ ಅಂದ್ರೆ ಇಲ್ಲೇ ಯಾವ್ದಾದ್ರೂ ಸ್ಟೇಟ್ನವರು, ಇಡೀ ಜಗತ್ತಿನ ತುಂಬಾ ಎಲ್ಲ ಮೆಂಬರ್ಸ್ ಇದ್ದಾರೆ ಮೇಡಮ್ ಅವ್ರದ್ದು, ಎಲ್ಲಾ ಕಡೆಯಿಂದ ಮೆಂಬರ್ಸ್ ಇದ್ದಾರೆ. ನಮ್ಮ ರಾಷ್ಟ್ರ ಎಲ್ಲಾ ರಾಜ್ಯದಲ್ಲಿ ಕೂಡ ಇದ್ದಾರೆ. ನಾವು ಹೋದ ವರ್ಷ 2 ಇಲ್ಲಿ ಬೆಳಗಾಮಲ್ಲಿ ಮಾಡಿದ್ವಿ ಒಂದು ನ್ಯಾಷನಲ್ ಸೆಮಿನಾರ್ ಅಂತ ಹೇಳ್ಬಿಟ್ಟು, ನಮ್ಮ ಜ್ಯೋತಿ ಬದಾಮಿ ಅವರು ಕೋಆರ್ಡಿನೇಟರ್ ಆಗಿದ್ರು ಅದಕ್ಕೆ. ಸೊ ಎಲ್ಲಾ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಮೆಂಬರ್ಸ್, ಸಾಕಷ್ಟು ಮೆಂಬರ್ಸ್ ಎಲ್ಲ ಬಂದಿದ್ರು. ಆ ರೀತಿಯ ಒಂದು ಅಸೋಸಿಯೇಷನ್ ದ ಅಡಿಯಲ್ಲಿ ನಾನು ಈ ಅಂತಾರಾಷ್ಟ್ರೀಯ ಸೆಮಿನಾರ್ಗಳನ್ನ ಮಾಡಿದ್ದು. ಅಲ್ಲಿ ಎಲ್ಲದಕ್ಕೂ ಅವಕಾಶ ಇರ್ತದೆ, ಅಂದ್ರೆ ಪೇಪರ್ ಪ್ರೆಸೆಂಟ್ ಮಾಡಬಹುದು, ಅಥವಾ ಕವಿಗೋಷ್ಠಿಗಳು ಸಾಕಷ್ಟು ಬಹುಭಾಷಾ ಕವಿಗೋಷ್ಠಿಗಳನ್ನ ಅರೇಂಜ್ ಮಾಡಿರ್ತಾರೆ, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅರೇಂಜ್ ಮಾಡಿರ್ತಾರೆ. ಸೊ ಹೀಗಾಗಿ ಎಲ್ಲಾ ಮಹಿಳೆಯರ ಕೌಶಲ್ಯಗಳಿಗೆ, ಅವರ ಪ್ರತಿಭೆಗಳಿಗೆ ಸಾಕಷ್ಟು ವೇದಿಕೆಯನ್ನ ಒದಗಿಸುವಂತ ಒಂದು ಉದ್ದೇಶ ಅವ್ರದ್ದು. ನಾನು ಹೋಗಿದ್ದು ಅಂತಂದ್ರೆ ಮುಂಚೆ ಎಲ್ಲಕ್ಕಿಂತ ಮೊದಲು ಹೋಗಿದ್ದು ಸ್ವಿಟ್ಜರ್ಲೆಂಡ್ ಅಲ್ಲಿ, ಯಾಕಂದ್ರೆ ನನ್ನ ಮಗಳಿದ್ಲು ಅಲ್ಲಿ, ಹೋಗಿ 1 ಬಂದಿದ್ದೆ. ಅದೇ ಫಸ್ಟ್ ಪರದೇಶಕ್ಕೆ ಹೋಗಿದ್ದು ಅಂದ್ರೆ ಅದೇ. ಆಮೇಲೆ AIPC ಜೊತೆ ಹೋಗಿದ್ದು ಟರ್ಕಿ, ಈಜಿಪ್ಟ್, ಆವಾಗ ಒಂದು 2008. ಆಮೇಲೆ ಅದರ ನಂತರ ಹೋಗಿದ್ದು ಸೌತ್ ಆಫ್ರಿಕಾ, ಆಮೇಲೆ ಶ್ರೀಲಂಕಾ, ನಂತರ ಇದು ನಾನು ಅಧಿವೇಶನಕ್ಕೆ ಹೋಗಿದ್ದು ಇಷ್ಟು ಸೆಮಿನಾರ್ ಅಟೆಂಡ್ ಮಾಡಿದ್ದು. ಆಮೇಲೆ ಮತ್ತೆ ರಷ್ಯಾ ಭೂತಾನ್ ಅವೆಲ್ಲ ನಾವು ಸ್ವಂತ ಪ್ರವಾಸಕ್ಕಂತ ಹೋಗಿದ್ದು ಅಷ್ಟೇ. ಅದು ಅದೇ ಭೂತಾನ್ ನಂತರ ಪ್ರವಾಸಕ್ಕಂತ ಪ್ರತಿ ಸರ್ತಿ ಹೋದಾಗ ಎಲ್ಲ ನೋಟ್ ಮಾಡ್ಕೊಂಡಿರ್ತೀನಿ, ಬರೀಬೇಕು ಬರೀಬೇಕು ಅಂತ ಹೇಳ್ಬಿಟ್ಟು ಎಲ್ಲರೇ ಅವರು ಗೈಡ್ ಹೇಳುವಾಗ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀನಿ. ಆದರೆ ಹೀಗೆ ಮಾಡ್ಲಿಕ್ಕೆ ಆಗಿಲ್ಲ. ಇದು ಭೂತಾನ್ ಒಂದು ಬರೆದಿದ್ದೀನಿ ಅಷ್ಟೇ.
0: ಮೇಡಮ್, ಈಗ ಸಾಕಷ್ಟು ವಿದೇಶಿ ಪ್ರವಾಸಗಳನ್ನು ಮಾಡಿ ಜೊತೆಗೆ ಅಲ್ಲಿ ಪ್ರಬಂಧ ಮಂಡನೆಯನ್ನು ಕೂಡ ಮಾಡಿದ್ದೀರಾ, ಆ ದೇಶಗಳ ಒಂದು ಸಾಂಸ್ಕೃತಿಕ ವಾತಾವರಣ ಹೇಗಿದೆ ಮೇಡಮ್?
2: ಪ್ರತಿಯೊಂದು ದೇಶದ ಒಂದು ವಾತಾವರಣ ಬೇರೆನೇ ಅನ್ನಿಸ್ತು. ಒಂದು ಶ್ರೀಲಂಕಾ ಮಾತ್ರ ನಮ್ಮ ಇಂಡಿಯಾದಲ್ಲೇ ಎಲ್ಲೋ ನಾವು ತಿರುಗಾಡ್ತಾ ಇದ್ದೀವಿ ಅಂತ ಏನೋ ಅನ್ನಿಸ್ತು. ಆದರೂ ಕೂಡ ಶ್ರೀಲಂಕಾದ್ದು ಒಂದು ಸಂಸ್ಕೃತಿ ಸ್ವಲ್ಪ ಬೇರೆ ಇದೆ. ಆಮೇಲೆ ಸ್ವಲ್ಪ ಅವರು ನನಗೆ ಇಂಡಿಯನ್ಸ್ಗಿಂತ ಸ್ವಲ್ಪ ಅವರ ಹೆಲ್ತ್ ವೈಸ್ ಕೂಡ ಸ್ವಲ್ಪ ಭಾಳ ಹೆಲ್ದಿ ಅನಿಸಿದ್ರು. ಹೀಗೆ ಬಹುಶಃ ಅವರ ಊಟದ ಒಂದು ಪದ್ಧತಿ ಬೇರೆ ಇರೋದ್ರಿಂದ ಆ ಥರ ಏನಾದ್ರು ಹಾಗೆ ಅನಿಸಿರ್ಬೋದು. ಸ್ವಿಟ್ಜರ್ಲ್ಯಾಂಡ್ ಅಂತೂ ಅಲ್ಲಿ ಒಂದು ತಿಂಗಳಿದ್ದು ಯಾರೂ ಜನನೇ ಕಾಣೋದಿಲ್ಲ ರೋಡಲ್ಲಿ, ತಮ್ಮಷ್ಟಕ್ಕೆ ತಾವೇ ಇರ್ತಾರೆ. ಸೊ ಹೀಗಾಗಿ ಆದರೆ ಪ್ರಾಕೃತಿಕವಾಗಿ ಬಹಳ ಸುಂದರವಾದ ದೇಶ. ಅಲ್ಲಿ ಸೈಟ್ ಸೀಯಿಂಗ್ ಎಲ್ಲ ಹೋದಾಗ ತುಂಬ ಎಂಜಾಯ್ ಮಾಡಿದ್ವಿ. ನನಗೂ ಅನಿಸಿದ್ದು ಅಂತಂದರೆ ನಮ್ಮ ಭಾರತದಲ್ಲಿಯೂ ಕೂಡ ಈಗ ಹಿಮಾಲಯದ ಪ್ರದೇಶಗಳಲ್ಲಿ ಆ ರೀತಿಯ ಸಾಕಷ್ಟು ಸ್ಥಳಗಳು ಇವೆ. ಆದರೆ ಅಲ್ಲಿ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಅವರು ಪ್ರವಾಸಿಗರಿಗೆ ಅನುಕೂಲ ಆಗೋ ಥರ ಮಾಡಿದಾರಲ್ಲ, ನಮ್ಮಲ್ಲಿ ಆ ಒಂದು ಅನುಕೂಲ ಇಲ್ಲದೆ ಇರೋದ್ರಿಂದ ನಮಗೆ ಸ್ಥಳಗಳನ್ನು ನೋಡಲಿಕ್ಕೆ ಅವಕಾಶ ಕಡಿಮೆ ಆಗಿದೆ ಅಂತ ನನಗನ್ನಿಸ್ತು. ಸೊ ಹೀಗಾಗಿ ಒಂಥರ ಬೇರೆನೇ ಅನುಭವ ಅದು. ನಾನು ಹೋದಾಗ ಮಾತ್ರ ಟೆಕ್ನಾಲಜಿ ಬಹಳ ಡೆವಲಪ್ ಆಗಿ ನನಗೆ ಎಲ್ಲ ಹೋದಲ್ಲೆಲ್ಲ ಒಂಥರ ವಿಚಿತ್ರ ಅನ್ನಿಸ್ತಿತ್ತು. ಅಂದರೆ ಯಾರೂ ಬಸ್ನಲ್ಲಿ ಕಂಡಕ್ಟರ್ ಇರ್ತಿರ್ಲಿಲ್ಲ, ಆಮೇಲೆ ಇಲ್ಲಿ ಬಸ್ ಸ್ಟಾಪ್ನಲ್ಲಿ ಕೂಡ ಯಾರೂ ಟಿಕೆಟ್ ಕೊಡ್ಲಿಕ್ಕೆ ಇರ್ತಿರ್ಲಿಲ್ಲ, ಹೋಗಿ ಡಿಜಿಟಲ್ ಇಲ್ಲಿ ನಮ್ಮಲ್ಲಿ ಈಗ ಕಾಮನ್ ಆಗಿದೆ. ಆವಾಗ ನಾ ಹೋದಾಗ ಇನ್ನು ಬಹಳ ಹೊಸದು, ಕಾಯಿನ್ ಹಾಕಿ ಕಾಫಿ ಕುಡಿಯೋದು, ಕಾಯಿನ್ ಹಾಕಿ ಟಿಕೆಟ್ ತಗೊಳ್ಳೋದು, ಆಮೇಲೆ ಇಂಥದೆಲ್ಲ ಪದ್ಧತಿ ನೋಡಿ ಬಹಳ ವಿಚಿತ್ರ ಅನಿಸ್ಬಿಟ್ಟಿತ್ತು. ನಮ್ಮಲ್ಲಿ ಆ ಪದ್ಧತಿ ಯಾವಾಗ ಬರ್ತದೆ ಅಂತ ಹಂಗ ಅನ್ಸಿತ್ತು. ಈಗ ನೋಡಿದ್ರೆ ಮತ್ತೆ ಸಾಕಷ್ಟು ನಮ್ಮಲ್ಲಿ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ. ಟರ್ಕಿ, ಈಜಿಪ್ತ್ ಇವೆರಡು, ಈಜಿಪ್ತ್ ಅಂತೂ ಗೊತ್ತಿದೆ. ಈಜಿಪ್ತ್ಗೆ ಹೋದಾಗ ಬಹಳ ನಾವು ಆಸೆ ಪಟ್ಟು ನೋಡಕ್ ಹೋಗಿದ್ದು ಅಂದ್ರೆ ಇವು ಪಿರಾಮಿಡ್ಸ್ ಅವೆಲ್ಲ. ಸೊ ಈಜಿಪ್ತಕ್ಕೆ ತನ್ನದೇ ಆದ ಒಂದು ಸಂಸ್ಕೃತಿ, ತನ್ನದೇ ಆದ ಒಂದು ಇತಿಹಾಸ ಇದೆ. ಹೀಗಾಗಿ ಅಲ್ಲಿ ಕೂಡ ಈ ನೋಡ್ಲಿಕ್ಕೆ ಬಹಳ ಇಂಟ್ರೆಸ್ಟ್ ಬರ್ತದೆ ಈ ರೀತಿ ಏನು ಅಂಥೇಳಿ. ಯಾಕಂದ್ರೆ ಪ್ರತಿಯೊಂದು ಅವರ ಕಲ್ಚರ್ ಅಂತಂದರೆ ಪ್ರತಿಯೊಂದು ಜಾಗದಲ್ಲಿಯೂ ತನ್ನದೇ ಆದ ಒಂದು ಕತೆ, ತನ್ನದೇ ಆದ ಒಂದು ಹಿನ್ನೆಲೆ, ಅದೆಲ್ಲ ನೋಡಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಅದೇ ಟರ್ಕಿ ಸ್ವಲ್ಪ ಯುರೋಪಿಯನ್ ಕಲ್ಚರ್, ಅಲ್ಲಿ ನೋಡಿದಾಗ ಯಾವುದೋ ಯುರೋಪಿಯನ್ ಕಂಟ್ರಿ ನೋಡಿದಂಗೆ ಅನಿಸ್ತದೆ ನಮಗೂ. ಈಜಿಪ್ಟ್ ಯಾವ ರೀತಿ ಟ್ರೆಡಿಷ್ನಲ್ ಅನ್ನಿಸ್ತದಲ್ಲ ಆ ರೀತಿ ಅನಿಸೋದಿಲ್ಲ. ಎರಡೂದಲ್ಲಿ ಮಧ್ಯದಲ್ಲಿ ಒಂದು ನದಿ ಮಾತ್ರ ಅವುಗಳನ್ನು ಬೇರೆ ಮಾಡಿದ್ದು, ಆದರೆ ನದಿ ದಾಟಿದ ನಂತರ ಬೇರೆನೇ ಅನ್ನಿಸ್ತದೆ. ಇನ್ಕ್ಲೂಡಿಂಗ್ ಆರ್ಕಿಟೆಕ್ಚರ್ ಅಂದರೆ ಬಿಲ್ಡಿಂಗ್ಗಳು ಕೂಡ ಬದಲಾವಣೆ ಆಗ್ಬಿಡ್ತಾವಲ್ಲಿ. ಈ ಕಡೆ ಈಜಿಪ್ಟ್ ಸೈಡ್ ನೋಡಿದಾಗ ಬೇರೆ ಥರದ ಸ್ಟ್ರಕ್ಚರ್ ಕಾಣಿಸ್ತದೆ, ಆ ಕಡೆ ಟರ್ಕಿ ನೋಡಿದಾಗ ಬೇರೆ ಅಲ್ಲಿ ಒಂದು ವಾತಾವರಣ ಬೇರೆನೇ ಕಾಣಿಸ್ತದೆ. ಹೀಗಾಗಿ ಇವೆರಡೂ ನೋಡಿದ್ದು. ಸೌತ್ ಆಫ್ರಿಕಾ ಸ್ವಲ್ಪ ಬಹಳ ಕೆಲವೊಂದು ನಾನು ತುಂಬ ತಮಾಷೆಗೆ ಅಂತಿದ್ದೆ, ನಮ್ಮ ಬಸ್ ಹೋಗುವಾಗ ಅಲ್ಲಿ ಇದೇ ನಮ್ಮ ಬಿಜಾಪುರದಲ್ಲಿ ಹೋದಂಗೆ ಅನಿಸ್ತಾ ಇದೆ ಅಲ್ಲ. ಸೊ ಈಗ ಬಹಳ ಹಿಂದುಳಿದ ಪ್ರದೇಶಗಳನ್ನು ಕೂಡ ನೋಡಿದ್ವಿ. ಆದರೆ ಡೆವಲಪ್ಮೆಂಟ್ಸ್ ಆದಂಥ ಜಾಗಗಳು ಚೆನ್ನಾಗಿ ಡೆವಲಪ್ ಆಗಿದೆ. ಇಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ನಾವು ಗಾಂಧೀಜಿ ಇದ್ದಿದ್ದು ಅವರ ಒಂದು ಬಿಲ್ಡಿಂಗ್ ನೋಡಿ ಬಂದಾಗ ಮಾತ್ರ ಬಹಳ ಖುಷಿಯಾಯಿತು. ಅಂಥ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಗಾಂಧೀಜಿಯವರು ಇದ್ದು ಮತ್ತೆ ಅವರ ಸ್ಮಾರಕ ಇಟ್ಕೊಂಡಿದಾರಲ್ಲ ಅವರು ಅಂಥೇಳಿ ಒಂಥರ ಏನೋ ಒಂದು ಎಲ್ಲರೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ವಿ ಅದು ನೋಡಿ, ಭಾಳ ಖುಷಿಯಾಗಿತ್ತು ಅಲ್ಲಿ. ಆಮೇಲೆ ಶ್ರೀಲಂಕಾ ನಾನು ಹೇಳಿದೆ ಮೊದಲೇ, ಸ್ವಲ್ಪ ಬಹಳ ಸುಂದರವಾದ ದೇಶ. ಆದರೆ ಬಹಳ ಕಲ್ಚರ್ನಲ್ಲಿ ಏನು ಬಹಳ ವ್ಯತ್ಯಾಸ ಇಲ್ಲ. ಕೆಲವೊಂದು ಜಾಗಗಳನ್ನು ನೋಡಿದ್ವಿ ಅಲ್ಲೇ. ನನಗೆ ಇದು ಬ್ರಿಟನ್ ಬ್ರೇನ್ ಅನ್ನುವಂಥ ಒಂದು ಅವಾರ್ಡ್ ಕೂಡ ಸಿಕ್ತು ಅಲ್ಲಿ ಸಮ್ಮೇಳನದಲ್ಲಿ. ಹೀಗಾಗಿ ಅದು ಕೂಡ ಒಂದು ಮರೆಯಲಾರದ ಅನುಭವ ಅಂತ ನನಗನ್ನಿಸ್ತದೆ.
0: ಮೇಡಮ್, ಇನ್ನು ಸಣ್ಣ ಕಥೆಗಳು, ಕವನಗಳು, ಲೇಖನಗಳ ಜೊತೆಗೆ ನಾಟಕಗಳನ್ನು ಕೂಡ ಬರೀತೀರಾ, ಯಾವ ನಾಟಕಗಳನ್ನು ಬರೀತೀರಾ?
2: ನಾಟಕಗಳನ್ನು ಬರೆಯಲಿಕ್ಕೆ ಶುರು ಮಾಡಿದ್ದು ಅಂತಂದರೆ ನಮ್ಮ ಭುವನೇಶ್ವರ ಉತ್ಸವದ ಸಲುವಾಗಿ ಬರೀಲಿಕ್ಕೆ ಶುರು ಮಾಡಿದ್ದದು. ನಮ್ಮಲ್ಲಿ ಸಾಕಷ್ಟು ನಾನು ಮಹಿಳಾ ಸಂಘಟನೆಗಳಲ್ಲಿ ಮೆಂಬರ್ ಆಗಿದ್ದೀನಿ. ಭುವನೇಶ್ವರಿ ಉತ್ಸವದಲ್ಲಿ ಅವರು ಪ್ರತಿ ವರ್ಷ ನಾಟಕಗಳ ಸ್ಪರ್ಧೆ ಇಟ್ಟಿರ್ತಾರೆ. ಸೊ ಹೀಗಾಗಿ ನಾನು ಬರಿತೀನಿ ಅಂದ ತಕ್ಷಣ ಇವರು ಮೇಡಮ್ ಬರ್ಕೊ ನಮಗೊಂದು ನಾಟಕ ಬರೆದುಕೊಡ್ರಿ, ನಮಗೊಂದು ನಾಟಕ ಬರೆದುಕೊಡ್ರಿ ಅಂತ ಹೇಳಿ ಬರ್ತಾ ಇದ್ರು. ಇದ್ರು, ಹೀಗಾಗಿ ನಾಟಕಗಳನ್ನ ಬರೆದು ಕೊಡ್ತಾ ಇದ್ದೆ ಅವ್ರಿಗೆ. ಹೀಗಾಗಿ ನಾಟಕಗಳನ್ನ, ಕೆಲವು ನಾಟಕಗಳು ತುಂಬಾ ಸುಂದರವಾದ, ನಾನು ಒಂದು ಭ್ರೂಣ ಹತ್ಯೆ ಮೇಲೆ ಬರೆದಿದ್ದೆ, ಅದಕ್ಕೆ ಪ್ರೈಸ್ ಕೂಡ ಬಂದಿತ್ತು. ಆಮೇಲೆ ಎರಡು ಮೂರು ಬೇರೆ ಬೇರೆ ಕಡೆ ಅದು ಇದನ್ನು ಆಯ್ತು, ಪ್ಲೇ ಮಾಡಿದ್ರು. ಅದ್ರ ಜೊತೆಗೆ ಇನ್ನು ಹಾಸ್ಯ ನಾಟಕಗಳು ಒಂದೆರಡು ಬರೆದಿದ್ದೆ. ಆಮೇಲೆ ಎನ್ವೈರನ್ಮೆಂಟಲ್ ಇದು ಪರಿಸರದ ಇದರ ಬಗ್ಗೆ ಬರೆದಿದ್ದೆ. ಹೆಚ್ಚು ಕಡಿಮೆ ಮಹಿಳಾ ಪರ ಒಂದೊಂದು ಸರ್ತಿ ಏನಾಗ್ತದೆ, ನಾಟಕಗಳನ್ನು ಬರೆದಿದ್ದು ಅವ್ರ ಡಿಮಾಂಡ್ ಮೇಲೆ, ಅಂದರೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಕೊಟ್ಟಿರ್ತಾರಲ್ಲ, ನಾಟಕಗಳನ್ನು ಬರೆದಿದ್ದು ಅವರ ಒಂದು ಬೇಡಿಕೆಯ ಆಧಾರದ ಮೇಲೆ, ಅವರು ಯಾವ ಒಂದು ವಿಷಯದ ಮೇಲೆ ಕೇಳ್ತಾರೋ ಆ ರೀತಿ. ಆದರೂ ಸಹಿತ ಭ್ರೂಣ ಹತ್ಯೆ ನನಗೆ ಬಹಳ ಇಷ್ಟ ಆದಂತ ಒಂದು ನಾಟಕ ಅಂದರೆ ಭ್ರೂಣ ಹತ್ಯೆ ಮೇಲೆ. ಅದರಲ್ಲಿ ಒಂದು ವಿಶೇಷವಾದ ಒಂದು ಸಂದೇಶ ಕೊಟ್ಟಿದ್ದೆ, ಅಂದರೆ ಭ್ರೂಣ ಹತ್ಯೆ ಇದೇ ಥರ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಇದು ಮಹಿಳೆಯರ ಸಂಖ್ಯೆ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ನಾಳೆ ಅಂದರೆ ಅದರಲ್ಲಿ ಒಂದು ಕೊನೆಯ ಸನ್ನಿವೇಶದಲ್ಲಿ ಏನಾಗ್ತದೆ, ಒಬ್ಬರು ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ನಿಮ್ಮ ಮಗಳನ್ನ ನಮ್ಮ ಇಬ್ಬರು ಮಕ್ಕಳಿಗೆ ಕೊಡ್ರಿ, ಯಾಕಂದ್ರೆ ನಮ್ಗೆ ಹುಡುಗಿ ಸಿಗ್ತಾ ಇಲ್ಲ, ನಾವು ಬಹಳ ಚೆನ್ನಾಗಿ ಇಟ್ಕೊಡ್ತೀವಿ, ನಮ್ಮ ಹೇಗೋ ನಮ್ಮ ಸಂಸ್ಕೃತಿಯಲ್ಲಿ ಇದೆ ದ್ರೌಪದಿ ಐದು ಜನನ ಮಾಡ್ಕೊಳಕ್ ಸಾಧ್ಯ ಇದ್ರೆ ನಮ್ಮಲ್ಲಿ ಇಬ್ಬರನ್ನ ಸೇರಿಸಿ ಒಂದೇ ಹುಡುಗಿನ ಮದುವೆ ಮಾಡಕ್ ರೆಡಿ ಆಗಿರ್ತಾರವ್ರು. ಆವಾಗ ಹುಡುಗಿ ತಾಯಿಗೆ ಶಾಕ್ ಆಗಿ ಎದ್ದು ಬಿಡ್ತಾರೆ, ಅದು ಕನಸು ಅಂತೇಳಿ ಆಮೇಲೆ ಕೊನೆಗೆ ರಿಯಲೈಸೇಷನ್ ಏನಾಗ್ತದೆ ಅಂದ್ರೆ, ಈಗ ಇದು ಕನಸಿರ್ಬಹುದು, ಆದ್ರೆ ಮುಂದೆ ಒಂದು ಇದೇ ರೀತಿ ಭ್ರೂಣ ಹತ್ಯೆ ಮುಂದುವರೆದ್ರೆ ಮುಂದ್ ಒಂದು ಪ್ರಸಂಗ ಬರ್ಬಹುದು ಈ ತರದ್ದು ಕೂಡ ಅನ್ನುವಂತ ಒಂದು ಸಂದೇಶ. ಆಮೇಲೆ ಇನ್ನೊಂದರಲ್ಲಿ ಸಣ್ಣ ಮಗು, ಇದು ಹಾಸ್ಯದ ಪ್ರಸಂಗ ಆಯ್ತು. ಇನ್ನೊಂದರಲ್ಲಿ ಅದನ್ನೇ ಭ್ರೂಣ ಹತ್ಯೆ ಅಂತ ಬೇರೆ ತಗೊಂಡು ಸಣ್ಣ ಮಗು, ಹೊಟ್ಟೆಯಲ್ಲಿದ್ದ ಮಗು ತಾಯಿ ಜೊತೆ ಮಾತಾಡುವಂತ ಸನ್ನಿವೇಶ, ಅದು ಕೂಡ ಎಲ್ಲರಿಗೂ ಬಹಳ ಇಷ್ಟ ಆಗಿತ್ತು. ಅದು ತಾಯಿನ ಕನ್ವಿನ್ಸ್ ಮಾಡ್ತದೆ, ನನ್ಗೆ ಯಾಕೆ ಇದು ಸಾಯಿಸ್ತಾ ಇದೀಯಾ, ನಿನ್ನ ನೋಡಬೇಕು ಅಂತ ಹೇಳಿ. ಸೊ ಬಹಳ ಭಾವನಾತ್ಮಕವಾದ ಬಹಳ ಸುಂದರವಾದ ಸನ್ನಿವೇಶ, ಅದನ್ನ ಅವರು ಡೈರೆಕ್ಟ್ ಕೂಡ ಬಹಳ ಚೆನ್ನಾಗಿ ಮಾಡಿದ್ರು, ಅದೊಂದು ಬಹಳ ಚೆನ್ನಾಗಿ ಮೂಡ್ ಬಂದಿತ್ತು ನಾಟಕ.
0: ನಾನು ಶ್ರೀಮತಿ ರಾಣಿ ಸತೀಶ್. ಇತ್ತೀಚೆಗೆ ವೇಣುಧ್ವನಿಯ ಮೂಲಕ ಜನರ ಅನೇಕ ಆಸೆ ಆಕಾಂಕ್ಷೆ ದುಃಖ ದುಮ್ಮಾನಗಳಿಗೆ, ಅದರಲ್ಲೂ ಪ್ರತ್ಯೇಕವಾಗಿ ಬೆಳಗಾವಿ ನಗರಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನು ನೀವು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಮತ್ತು ಸಾಮಾಜಿಕ ಸಮಸ್ಯೆಗಳಿಗಾಗಿ, ಸಾರ್ವಜನಿಕರ ಸಮಸ್ಯೆಗಳಿಗಾಗಿ ಕೇಳಿ ಸಂಸ್ಥೆಯಿಂದ ಹಮ್ಮಿಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೇಳಿ ಸಂಸ್ಥೆಯ ಈ FM ರೇಡಿಯೋ ಕಾರ್ಯಕ್ರಮವನ್ನು ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312437377.
1: ನಮ್ಮ ಜವಾಬ್ದಾರಿಗಳನ್ನ ಹೆಚ್ಚಿಸಬೇಕು ಅಂದ್ರೆ ಈ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ತಮಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ,
2: ನಮಗೆ ಪ್ರಶಸ್ತಿಗಳ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಯಾಕಂದ್ರೆ ನನಗೆ, ನಾನು ಮೊದಲೇ ಹೇಳಿದೆ, ನಾನು ಏನಾದರೂ ಬಹಳ ಇನ್ನೂ ಯಾರೂ ಮಾಡಲಾರ್ದಂಥ ಸಾಧನೆ ಏನಾದರೂ ಮಾಡಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಮೊದಲೇ ಹೇಳಿದಾಗೆ ದಿಸ್ ಇಸ್ ಅ ವೇ ಆಫ್ ಮೈ ಲೈಫ್. ನನಗೆ ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರ್ತದೆ. ಹೀಗಾಗಿ ಏನೋ ಒಂದು ಮಾಡ್ತಾ ಇರ್ತೀನಿ, ಅದು ಏನೋ ಸಾಧನೆ ಆಗಿರ್ತದೆ ಅಲ್ಲಿ. ಆದರೂ ಕೂಡ ಒಂದೆರಡು ಈ ರೀತಿ ಕೆಲವು ಸರ್ತಿ ಜನರು ಅದನ್ನ ರಿಕಗ್ನೈಸ್ ಮಾಡಿ ಒಂದು ಅಂಬೇಡ್ಕರ್ ಸಮಾಜ ಸೇವಾ ಪ್ರಶಸ್ತಿ ಅಂತ ನೀಡಿದ್ರು ಹುಬ್ಳಿನಲ್ಲಿ ಒಂದ್ಸರ್ತಿ. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಕೆಲವೊಂದು ಸಾಧನೆಗಳನ್ನು ನೋಡಿ, ಅದರ ನಂತರ ಡಾಕ್ಟರ್ ಸಹಜಾ ನಗ್ಲೋತಿ ಮಠ್ ಉತ್ತಮ ಶಿಕ್ಷಕ ಅಂತ ಅವರು ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ಒಂದು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಾರೆ. ಸೊ ಅದರಲ್ಲಿ ಕೂಡ ಈ ಒಂದು ಪ್ರಶಸ್ತಿ ನಂಗೆ ಸಿಕ್ಕಿತ್ತು. ಯಾಕಂದ್ರೆ ವಿಜ್ಞಾನ ಕೇಂದ್ರದಲ್ಲಿ ನಾನು ಯಾವಾಗಲೂ, ನಾನು ಹೇಳಿದ್ನಲ್ಲ, ಎಲ್ಲಾ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೆ, ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಕೂಡ ಅಲ್ಲಿ ಸಾಕಷ್ಟು ಅನುಭವಗಳನ್ನು ಕೊಡಿಸ್ತಾ ಇದ್ದೆ. ಸೊ ಹೀಗಾಗಿ ಅವರು ನನಗೆ ಬಹಳ ಸರ್ತಿ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ತಮ್ಮ ವರ್ಕ್ಶಾಪ್ಗಳಲ್ಲಿ ಮತ್ತೆ ಈ ಹೈಸ್ಕೂಲ್ ಟೀಚರ್ಸ್ಗೆ ಏನಾದರೂ ಅವರು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿದಾಗ ನನ್ನ ರಿಸೋರ್ಸ್ ಪರ್ಸನ್ ಅಂತ ಕರೀತಾ ಇದ್ರು. ಸೊ ಅದೆಲ್ಲ ಒಂದು ಕನ್ಸಿಡರ್ ಮಾಡಿ ಅವರು ಕೂಡ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ರೀಸೆಂಟ್ಲಿ ಈಗ 2 ವರ್ಷದ ಹಿಂದೆ ನನ್ನ ಕಥಾಸಂಕಲನಕ್ಕೆ ಜಿಲ್ಲಾ ಲೇಖಕಿಯರ ಸಂಘದಿಂದ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಇದು ಬಿಟ್ಟರೆ ಪ್ರಶಸ್ತಿ ಅಂತ ಮತ್ತೇನೋ ಇಲ್ಲ. ಟಿವಿ ಕೆಲವು ರಿಕಗ್ನೈಸೇಷನ್ ಅಂತಂದಾಗ ಈ ಚಂದನ ಟಿವಿನವರು ಒಂದ್ಸತಿ ಓ ಸಖಿ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದರು. ಅದು ಫೋನ್ ಇನ್ ಕಾರ್ಯಕ್ರಮ, ಮಹಿಳೆಯರ ಬಗ್ಗೆ, ಮಹಿಳಾ ಶಿಕ್ಷಣದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರವರು. ಅದರ ಅಲ್ಲಿ ಭಾಗವಹಿಸಿದ್ದೆ. ಅದರ ಜೊತೆ ಸುವರ್ಣ ಚಾನೆಲ್ನವರು ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಒಂದು ಯಾವುದೋ ಟಾಪಿಕ್ ಹಾಕಿದ್ರು, ತಾಯಿ ಮಗಳ ರಿಲೇಷನ್ ಬಗ್ಗೆ, ಅಥವಾ ತಾಯಿ ಮಕ್ಕಳಿಗೆ ಏನಾದರೂ ಕೊಡಬೇಕು, ಯಾವ ರೀತಿ ಉಪದೇಶ ಕೊಡಬೇಕು, ಅದರ ಮೇಲೆ ಏನೋ ಇತ್ತದು. ಅದರ ಜೊತೆ ಇನ್ನೊಂದ್ಸರ್ತಿ ವೃದ್ಧಾಶ್ರಮಗಳ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದ್ರು, ವೃದ್ಧಾಶ್ರಮಗಳು ಇರಬೇಕೋ ಇರಬಾರ್ದು ಅನ್ನುವಂಥ ಒಂದು ವಿಷಯದ ಮೇಲೆ, ಅದು ಸುವರ್ಣ ಟಿ ವಿಯವ್ರದ್ದು. ಅದರ ನಂತರ ಬಸವ ಟಿ ವಿಯವರು ಕೂಡ ಒಂದೆರಡು ಕಾರ್ಯಕ್ರಮ ಕೊಟ್ಟಿದ್ರು, ಅಲ್ಲಿ ವಚನ ವಿಶ್ಲೇಷಣೆ, ವಚನಗಳಲ್ಲಿ ವಿಜ್ಞಾನ ಅನ್ನುವಂಥ ಒಂದು ಟಾಪಿಕ್ ಮೇಲೆ. ಸೊ ಅಲ್ಲಿ ಕೂಡ ಒಂದೆರಡು ಕಾರ್ಯಕ್ರಮ ಮಾಡಿದ್ದೆ. ಅದು ಬಿಟ್ಟರೆ ಮತ್ತೆ
1: ಮೇಡಮ್, ಇನ್ನೊಂದು ಈಗ ಸ್ತ್ರೀಯರ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವ ಎರಡನ್ನು ಪ್ರತಿಬಿಂಬಿಸುವುದಕ್ಕಾಗಿಯೇ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ, ಬ್ಯೂಟಿ ವಿತ್ ಬ್ರೈನ್. ಈ ಪ್ರಶಸ್ತಿಗೂ ಕೂಡ ತಾವು ಭಾಜನರಾಗಿದ್ದೀರಾ?
2: ಅದೇ, ನಾನು ನಮ್ಮ AIPC ನಲ್ಲಿಯೇ ಶ್ರೀಲಂಕಾ ಅಧಿವೇಶನಕ್ಕೆ ಹೋದಾಗ ಅಥವಾ ಅಲ್ಲಿ ಸಮ್ಮೇಳನದಲ್ಲಿ ನನಗೆ ಈ ಒಂದು ಪ್ರಶಸ್ತಿನ ಕೊಟ್ಟಿದ್ರು. ನೀವು ಯಾಕೆ ಪ್ರಶ್ನೆ ಕೇಳಿದ್ರಿ ಅಂತ ಗೊತ್ತಾಯ್ತು. ಇಷ್ಟು ಸಾಧಾರಣವಾಗಿ ಕಾಣುವ ಇವಳಿಗೆ ಬ್ಯೂಟಿ ಅಂಡ್ ಬ್ರೈನ್ ಅನ್ನುವಂಥ ಪ್ರಶಸ್ತಿ ಹೇಗೆ ಸಿಕ್ತು ಅನ್ನುವಂಥ ಪ್ರಶ್ನೆ. ಈ ಇಲ್ಲಿ AIPC ಅವ್ರದ್ದು ಒಂದು ವಿಶಿಷ್ಟತೆ ಏನಂದ್ರೆ, ಅಲ್ಲಿ ದೈಹಿಕ ಸೌಂದರ್ಯದ ಆಧಾರದ ಮೇಲೆ ಈ ಪ್ರಶಸ್ತಿನ ಕೊಡುವುದಿಲ್ಲ. ಅಲ್ಲಿ ಒಂದು ವ್ಯಕ್ತಿತ್ವದ ಸೌಂದರ್ಯ, ಆಮೇಲೆ ನಮ್ಮ ವರ್ತನೆ, ಅದರ ಆಧಾರದ ಮೇಲೆ ಈ ರೀತಿಯ ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಸಾಕಷ್ಟು ಇದರ ಜೊತೆಗೆ ಇನ್ನೂ ಪ್ರಶಸ್ತಿಗಳನ್ನು ಕೊಡ್ತಾರೆ ಅವರು, ಮಿಸ್ AIPC, ಆಮೇಲೆ ಮಿಸ್ ಶ್ರೀಲಂಕಾ ಅಂದ್ರೆ ಆ ಒಂದು ಜಾಗದ ಆಧಾರದ ಮೇಲೆ, ಆಮೇಲೆ ಒಂದು ಮಿಸ್ ಹ್ಯಾಟ್ರಿಕ್ ಅಂದ್ರೆ ಯಾರು ಕಂಟಿನ್ಯೂಸ್ ಆಗಿ ಯಾರು ಅಟೆಂಡ್ ಮಾಡಿರ್ತಾರೆ ಇಂಟರ್ನ್ಯಾಷನಲ್ ಈ ಸಮ್ಮೇಳನಗಳನ್ನ ಅವರಿಗೆ. ಅದ್ರ ಜೊತೆ ಇನ್ನೊಂದು ಮಿಸ್ ಪಾಪ್ಯುಲರ್ ಅಂತ ಕೊಡ್ತಾರೆ, ಅಂದ್ರೆ ಯಾರು ಅದನ್ನ ಅವರು ವೋಟಿಂಗ್ ಮಾಡಿ ಕೊಡ್ತಾರೆ, ಅದನ್ನ ಎಲ್ಲ ಸಭಿಕರಿಂದ ವೋಟಿಂಗ್ ಮಾಡಿ ಆ ರೀತಿ. ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಒಂದು, ಸೊ ಅಲ್ಲಿ ನನಗೆ ಇದನ್ನ ಕೊಟ್ಟಿದ್ದು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಆಮೇಲೆ ಅವರು ಅದನ್ನ ಇವರ ಅವಲೋಕನೆ ಬಹಳ ಸೂಕ್ಷ್ಮ ಇದೆ ಲಾರಿಯಸ್ ಅದವ್ರದ್ದು. ಅವರು ನೋಡ್ತಾ ಇರ್ತಾರ ನಾವು ಹೇಗೆ ಬೇರೆಯವ್ರ ಜೊತೆ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ, ಬೇರೆಯವ್ರ ಜೊತೆ ನಮ್ಮ ವರ್ತನೆ ಹೇಗಿರ್ತದೆ, ನಾವು ಯಾವ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ, ನಮ್ಮ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರ್ತದೆ, ಕವನ ಯಾವ ರೀತಿಯ ಕವನಗಳನ್ನು ಓದ್ತಿರ್ತೀವಿ, ಎಷ್ಟು ಆಕ್ಟಿವ್ ಆಗಿ ನಾವು ಭಾಗವಹಿಸ್ತೀವಿ ಅನ್ನೋದೆಲ್ಲ ನೋಡಿ ಅದರ ಆಧಾರದ ಮೇಲೆ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಆ ಒಂದು ಪ್ರಶಸ್ತಿ ನಂಗೆ ಸಿಕ್ಕಿದ್ದು. ಹಾ, ಅಂದರೆ ಬುದ್ಧಿವಂತಿಕೆ ಅಂದರೆ ನಾವು ನಮ್ಮ ಒಂದು ಏನೇನು ಪ್ರೆಸೆಂಟ್ ಮಾಡ್ತೀವಲ್ಲ ಅದರಲ್ಲಿ ಇಂಟಲೆಕ್ಚುಯಲಿಟಿ ಎಷ್ಟಿರ್ತದೆ, ಎಲ್ಲರೂ ಬರೀತಾರೆ ಆದರೆ ಅದರ ಕ್ವಾಲಿಟಿ ಒಂದು ಹೇಗಿರ್ತದೆ ಅದನ್ನು ನೋಡಿರ್ತಾರೆ. ಅದರ ಜೊತೆಗೆ ಮತ್ತೆ ನಾವು ಬೇರೆಯವ್ರ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತೀವಿ ಅದು ಕೂಡ ಬ್ಯೂಟಿ ಆಫ್ ದ ಪರ್ಸನಾಲಿಟಿ ಅಂತ ಹೇಳ್ತಾರೆ ಅವರು. ಈಗ ನನಗೆ ಸಿಕ್ಕಿದ್ದು ಅದರ ಜೊತೆ ನಾನು ನೋಡಿದ್ದೀನಿ 70-80 ವರ್ಷದ ಹಿರಿಯರಿಗೂ ಕೂಡ ಆ ರೀತಿಯ ಒಂದು ಕೊಟ್ಟಿದ್ದಾರೆ ಅವಾರ್ಡ್. ಮತ್ತು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಟ್ಸ್ ನಾಟ್ ಅ ಫಿಸಿಕಲ್ ಬ್ಯೂಟಿ, ಇಟ್ಸ್ ಯುವರ್ ಬ್ಯೂಟಿ ಆಫ್ ಯುವರ್ ಪರ್ಸನಾಲಿಟಿ ಅಂತ ಹೇಳ್ಬಿಟ್ಟು.
1: ಮೇಡಮ್, ಇನ್ನು ತಮ್ಮ ಮುಂದಿನ ಯೋಜನೆಗಳೇನು ಅಂತ?
2: ಸದ್ಯಕ್ಕೆ ಮುಂದಿನ ಯೋಜನೆಗಳಂತೂ ಏನೂ ಇಲ್ಲ. ಸಾಧ್ಯವಾದರೆ ಬರವಣಿಗೆಯನ್ನು ಮುಂದುವರಿಸಬೇಕು ಅಂತ ಇದೆ. ಒಂದು ಇನ್ನೂ ಒಂದು ಕವನ ಸಂಕಲನ, ಕವನಗಳು ಇವೆ ಏ ಆದರೆ ಪ್ರಕಟಣೆ ಹಾದಿಯಲ್ಲಿ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮತ್ತೇನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಇರುವುದು ಈಗ ಜೀವನದ ಕೊನೆಯ ಹಂತದಲ್ಲಿ, ಸಮಯ ಎಷ್ಟಿದೆ ಗೊತ್ತಿಲ್ಲ, ಯಾಕಂದರೆ ಜೀವನ ಬಹಳ ಕ್ಷಣಿಕ. ಹೀಗಾಗಿ ನಾನು ಮುಂದೆ ಜೀವನದ ಬಗ್ಗೆ ಏನೂ ಪ್ಲಾನ್ಸ್ ಯೋಜನೆಗಳನ್ನು ಹಾಕ್ಕೊಂಡಿಲ್ಲ. ಆದರೂ ಕೂಡ ನನ್ನ ಒಂದು ಪ್ರವೃತ್ತಿ ನಿಮಗೆ ಹೇಳಿದೆ, ನಾನು ಏನಾದರೂ ಮಾಡ್ತಾ ಇರಬೇಕು, ಖಾಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಸೊ ಹೆಚ್ಚು ಕಡಿಮೆ ಬರವಣಿಗೆಯನ್ನು ಮುಂದುವರಿಸ್ತಾ ಇದ್ದೀನಿ. ಸಾಕಷ್ಟು ನನಗೆ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಈಗ ಅನ್ನಿಸ್ತಾ ಇದೆ ಈ ಆರ್ಗನೈಸೇಷನ್ ಸಂಘಟನೆಯಲ್ಲಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಈ ಸಂಘಗಳನ್ನು ಆಯೋಜಿಸೋದು ಇದರಲ್ಲೇ ಹೆಚ್ಚು ಆಸಕ್ತಿ ಇದ್ದ ಹಾಗೆ ಅನ್ನಿಸ್ತಾ ಇದೆ ನನಗೆ. ಹೀಗಾಗಿ ಬರವಣಿಗೆ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿದೆ, ಆದರೂ ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ಸುಧಾರಿಸ್ಕೊಂಡು ಬರವಣಿ ಕೂಡ ಆಮೇಲೆ ಕತೆ ಇವರೆಲ್ಲ ಹೇಳ್ತಾ ಇರ್ತಾರೆ ನನಗೆ, ಸ್ನೇಹಿತರೆಲ್ಲ ಕತೆ ಕವನ ಎಲ್ಲರೂ ಬರೀತಾರೆ, ನೀನು ಏನಾದರೂ ಸೀರಿಯಸ್ ಆಗಿ ಶಿಕ್ಷಣದ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ, ಯಾಕಂದರೆ ನಾನು ಬರೆದಿದ್ದು ಕೂಡ ಒಂದೇ ರೀತಿಯ ಲೇಖನಗಳನ್ನು ಬರೆದಿಲ್ಲ, ನಾನು ಎಲ್ಲ ರೀತಿಯ ಲೇಖನಗಳನ್ನು ಬರೆದಿದ್ದೀನಿ. ಮಹಿಳಾಪರ ಲೇಖನಗಳು ಜಾಸ್ತಿ ಇದೆ ನನ್ನಲ್ಲಿ, ಏನು ಮಹಿಳೆಯರಲ್ಲಿ ವೈಜ್ಞಾನಿಕ ಮನೋಭಾವ, ಮಹಿಳೆಯರ ಉದ್ಯೋಗಸ್ಥ ಮಹಿಳೆಯರ ಸಮಸ್ಯೆಗಳು, ಆ ರೀತಿಯ ಲೇಖನಗಳು ಜನರಿಗೆ ಬಹಳ ಹಿಡಿಸಿವೆ. ಹೀಗಾಗಿ ಅವರು ಹೇಳ್ತಾ ಇರ್ತಾರೆ ನೀನು ಏನಾದರೂ ಸೀರಿಯಸ್ ಆಗಿ ಬರೀ, ಏನಾದರೂ ಬೇರೆ ರೀತಿಯ ಲೇಖನ ಬರೀ ಅಂತ ಹೇಳಿ ನೋಡಬೇಕು. ಈಗ ಆ ರೀತಿ ಏನಾದರೂ ಬರೀಲಿಕ್ಕೆ ಸಾಧ್ಯ ಆದರೆ ಸ್ವಲ್ಪ, ಅಂದರೆ ನಾವು ಹೋಗೋದಕ್ಕಿಂತ ಮುಂಚೆ ಏನಾದರೂ ಬಿಟ್ಟು ಹೋಗೋಣ, ಇಲ್ಲಿ ನಮ್ಮ ಆಲೋಚನೆಗಳನ್ನು ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗೋಣ ಅನ್ನುವ ಒಂದು ಆಶಯ.
1: ಮೇಡಮ್, ಇನ್ನು ವಿದ್ಯಾರ್ಥಿಗಳಿಗೆ ಹಾಗೇನೆ ಯುವ ಬರಹಗಾರರಿಗೆ ಏನಾದರೂ ಕಿವಿಮಾತು ಅನ್ನೋದಾದರೆ ನಮ್ಮ ಕೇಳಿ ಒಣ ಧ್ವನಿಯ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಾನು ಯುವ ಪೀಳಿಗೆಗೆ ಹೇಳುವುದಂತಂದರೆ, ಈಗ ಸದ್ಯ ದೇಶದ ಪೂರ್ಣ ಸಮಾಜದ ಜವಾಬ್ದಾರಿ ಅವ್ರ ಮೇಲೇ ಇದೆ. ಮೊದಲಿನ ಹಾಗೆ ನಮ್ಮ ಒಂದು ಜಾಗಗಳಿಗೆ ಅಥವಾ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಈಗ ಎವ್ರಿಥಿಂಗ್ ಈಸ್ ಯೂನಿವರ್ಸಲ್, ಜಗತ್ತಿನ ಬಗ್ಗೆ ಮಾತಾಡಬೇಕಾಗಿದೆ, ಯಾಕಂದರೆ ನಮ್ಮಲ್ಲಿ ಏನಾಗ್ತದೆ ಅದು ಬೇರೆಯವ್ರಿಗೂ ಪರಿಣಾಮ ಬೀರ್ತಾ ಇದೆ. ಸೊ ಹೀಗಾಗಿ ನಾವು ಏನು ಮಾಡಿದರೂ ಕೂಡ ಆ ಒಂದು ಕಲ್ಪನೆಯನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕು. ಹೀಗಾಗಿ ಎಲ್ಲ ಯಾವ ರೀತಿಯ ಈ ಭಿನ್ನತೆಗಳು ಏನಿವೆ ಅಲ್ಲ ಅವನ್ನೆಲ್ಲ ತೆಗೆದು ಹಾಕಬೇಕು ಅಂತ ಅನ್ನಿಸ್ತದೆ. ಈ ಜಾತಿ ಇರಲಿ ಅಥವಾ ಸ್ಥಾನಗಳು ಇರಲಿ ಅಥವಾ ರಾಜ್ಯಗಳು ಭಾಷೆಗಳು ಇವೆಲ್ಲ ಬೇರೆ ಬೇರೆ ಏನು ಗೋಡೆಗಳನ್ನು ನಾವು ನಮ್ಮ ಸುತ್ತ ಕಟ್ಕೊಂಡಿದ್ದೀವಿ, ಆ ಗೋಡೆಗಳನ್ನು ಕಿತ್ತಾಕಿ ಒಂದು ವಿಶಾಲವಾದ ಒಂದು ಮನೋಭಾವವನ್ನು ಯುವಜನತೆ ಬೆಳೆಸ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಈಗ ನಮ್ಮ ರಾಷ್ಟ್ರ ಕೂಡ ಬಹಳ ಮುಂದುವರಿತಾ ಇದೆ, ಈಗ ಮೊದಲಿನ ಹಾಗೆ ಇಲ್ಲ, ಒಂದು ಜಗತ್ತಿನ ಒಂದು ಮೂರನೆಯ ಶಕ್ತಿಯಾಗಿ ಬೆಳೀತಾ ಇದೆ. ಸೊ ಹೀಗಾಗಿ ನಮ್ಮ ಯುವ ಜನರು ತಮ್ಮ ಶಕ್ತಿಯನ್ನು ತಮ್ಮ ಪ್ರತಿಭೆಯನ್ನು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಬಳಸ್ಕೊಂಡ್ರೆ ತುಂಬ ಅದರಿಂದ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದರ ಮೇಲೆ ಒಂದು ಕವನವನ್ನು ಬರೆದಿದ್ದೀನಿ, ಆ ಕವನವನ್ನು ಇಲ್ಲಿ ನಿಮ್ಮ ಅಪ್ಪಣೆ ಇದ್ದರೆ ಕವನವನ್ನು ಪ್ರಸ್ತುತಪಡಿಸ್ತೇನೆ. ಇಲ್ಲಿ ಇಲ್ಲಿ ಭಾವೈಕ್ಯತೆಯ ಮೌಲ್ಯ ಅಂತ ಹೇಳ್ಬಿಟ್ಟು, ಹಲವು ವೈವಿಧ್ಯಗಳ ನಾಡು, ವಿವಿಧ ಸಂಸ್ಕೃತಿಗಳ ಬೀಡು, ವೇಷ ಭಾಷೆಗಳ ಸಂಕೀರ್ಣತೆ ಜಾಲದಂತೆ ಪಸರಿಸಿರುವ ಗೂಡು, ಒಂದು ದೇಶದ ಪ್ರಜೆಗಳು, ಒಂದೇ ತಾಯಿಯ ಮಕ್ಕಳು, ಹರಿದು ಹಂಚಿ ಹೋಗಿಹರು ಹಲವು ಗಡಿಗಳ ಕಟ್ಟಿಹರು, ಜಾತಿ ಮತಗಳ ಗೋಡೆಗಳು, ರಾಜ್ಯ ರಾಜಕೀಯದ ಗಡಿಗಳು, ಭಾಷೆ ಪಂಗಡಗಳ ಭಿನ್ನತೆಗಳು, ಒಡೆದ ಮಸಿ ಹಿಡಿದ ಮನಗಳು, ಕೆಡವಬೇಕಿದೆ ಗೋಡೆಗಳ, ಅಳಿಸಬೇಕಿದೆ ಗಡಿಗಳ, ಕಿತ್ತು ಹಾಕಬೇಕಿದೆ ಬೇಲಿಗಳ, ಓಲೈಸಬೇಕಿದೆ ಮನಗಳ, ಒಂದುಗೂಡಿಸಬೇಕಿದೆ ಮಕ್ಕಳ, ಐಕ್ಯತೆಯ ಅನನ್ಯತೆಯ ಕಾಯಬೇಕಿದೆ, ಒಗ್ಗಟ್ಟಿನ ಮಹತ್ವ ಸಾರಬೇಕಿದೆ, ಭಾವೈಕ್ಯತೆಯ ಮೌಲ್ಯ ಅರಿಯಬೇಕಿದೆ. ಇದು ನನಗನ್ಸಿದ್ದು, ಭಾವೈಕ್ಯತೆಯ ಒಂದು ಅವಶ್ಯಕತೆ ಬಹಳ ಇದೆ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಯಾವಾಗ್ಲೂ ಒಂದು ಬರೆದಂತ ಒಂದು ಕವನ.
1: ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅತ್ಯಮೂಲ್ಯ ಸಮಯವನ್ನ ನಮಗೆ ನೀಡಿದ್ದೀರಾ. ತಮ್ಮಿಂದ ಇನ್ನು ಹೆಚ್ಚು ಹೆಚ್ಚು ಕೃತಿಗಳು ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಬರಲಿ ಅನ್ನೋದು ನಮ್ಮ ಕೇಳಿ ಮಣ ಧ್ವನಿಯ ಹಾರೈಕೆ ಮೇಡಮ್. ಧನ್ಯವಾದ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಜನಜೀವನಕ್ಕೆ ಮತ್ತು ಆರೋಗ್ಯಕ್ಕೂ ಕೂಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಈ ತೀವ್ರ ಬಿಸಿಲಿನ ಅಲೆಯನ್ನ ಸಾಮಾನ್ಯವಾಗಿ ಹೀಟ್ ವೇವ್ ಎಂದು ಕರೆಯಲಾಗುತ್ತೆ. ಈ ಹೀಟ್ ವೇವ್ ಯಾವ ಕಾರಣಗಳಿಂದ ಉಂಟಾಗುತ್ತೆ, ಇದು ನಮ್ಮ ಆರೋಗ್ಯದ ಮೇಲೆ ಯಾವ ಒಂದು ಪರಿಣಾಮವನ್ನ ಬೀರುತ್ತೆ, ಮತ್ತು ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂ ಭೋವಿ, ಜಿಲ್ಲಾ ಜಾರಿ ಅಧಿಕಾರಿಗಳು.

0: ಡಿಸ್ಟಿಕ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಳಗಾವಿ ಜಿಲ್ಲೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ಮೊದಲಿಗೆ ಈ ಹೀಟ್ ವೇವ್ ಅಂದ್ರೆ ಏನು ಅಂತ, ಸಾಮಾನ್ಯ ಬಿಸಿಲಿಗಿಂತ ಇದು ಹೇಗೆ ಭಿನ್ನವಾಗಿರುತ್ತೆ ಅಂತ?
1: ಹೀಟ್ ವೇವ್ ಅಥವಾ ಬಿಸಿಯಾದ ಗಾಳಿ, ಶಾಖ ತರಂಗ ಅಂತ ನಾವೇನು ಹೇಳ್ತೀವಿ ಮೇಡಮ್, ಇದು ಸಾಮಾನ್ಯವಾಗಿ ನಾವು ಇದನ್ನು ಉತ್ತರಿಸ್ಬೇಕಂತಂದರೆ, ಈ ನಮ್ಮ ಪ್ರದೇಶದಲ್ಲಿ, ಸಾಮಾನ್ಯ ಪ್ರದೇಶದಲ್ಲಿ ಯಾವಾಗ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಗುತ್ತೆ, ಅದೇ ರೀತಿಯಾಗಿ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಟೆಂಪ್ರೇಚರ್ ಏನಿದೆ ಅದು 30 ಡಿಗ್ರಿ ಸೆಲ್ಸಿಯಸ್ಸನ್ನು ದಾಟಲಿಕ್ಕೆ ಶುರು ಆಗುತ್ತೆ, ಆವಾಗ ನಾವು ಈ ಬಿಸಿಯಾದ ಗಾಳಿ ಅಥವಾ ಶಾಖ ತರಂಗಗಳನ್ನು ಅನುಭವಿಸ್ತೀವಿ. ಇನ್ನೊಂದು ವೈಜ್ಞಾನಿಕವಾಗಿ ನಾವು ಹೇಳಬೇಕಂತಂದರೆ, ಈ ಒಂದು ಪ್ರದೇಶದಲ್ಲಿ ಆ ಪ್ರದೇಶದ ಉಷ್ಣತೆ ಸಾಮಾನ್ಯಕ್ಕಿಂತ 4.5 ಡಿಗ್ರಿ ಸೆಲ್ಸಿಯಸ್ನಿಂದ 6.4 ಡಿಗ್ರಿ ಸೆಲ್ಸಿಯಸ್ಷ್ಟು ಹೆಚ್ಚಳಗೊಂಡಾಗ ಏನು ಆಗುವಂತಹ ಒಂದು ಅನುಭವ ಏನಿದೆ ಅದನ್ನು ನಾವು ಬಿಸಿಯಾದ ಗಾಳಿ ಅಥವಾ ಶಾಖ ತರಂಗ ಅಂತೇಳಿ ವೈಜ್ಞಾನಿಕವಾಗಿ ನಾವು ಅದನ್ನು ವಿಶ್ಲೇಷಿಸಬಹುದು ಮೇಡಮ್.
0: ಸರ್, ಈಗ ಇತ್ತೀಚಿನ ವರ್ಷಗಳಲ್ಲಿ ಈ ಹೀಟ್ ವೇವ್ ಘಟನೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ, ಇದಕ್ಕೆ ಮುಖ್ಯವಾದ ಕಾರಣಗಳು ಏನೆಲ್ಲ ಇರಬಹುದು ಸರ್?
1: ಇತ್ತೀಚಿನ ದಿನಗಳಲ್ಲಿ ಈ ಬಿಸಿಯಾದ ಗಾಳಿ ಅಥವಾ ಶಾಖ ತರಂಗದ ಅನುಭವ ಹೆಚ್ಚಾಗಿ ಆಗ್ತಾ ಇರೋದಕ್ಕೆ ಕಾರಣಗಳು ಅನೇಕ ಇದಾವೆ ಮೇಡಮ್. ಅದರಲ್ಲಿ ಮೊದಲನೆಯದಾಗಿ ನಮ್ಮ ಅರಣ್ಯೀಕರಣ ಏನಿದೆ ಅದನ್ನು ನಾವು ಈ ನಗರೀಕರಣಕ್ಕೋಸ್ಕರವಾಗಿ ನಮ್ಮ ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಇಕೋಲಾಜಿಕಲ್ ಇದು ಏನು ಇರುತ್ತೆ ಅದು ಬದಲಾವಣೆ ಆಗ್ತಾ ಇದೆ. ಅದರ ಜೊತೆಗೆ ನಾವು ಈ ಗುಡ್ಡುಗಾಡು ಪ್ರದೇಶಗಳನ್ನು ಹಾಳು ಮಾಡಿ ನಗರಗಳನ್ನು ಕಟ್ತಾ ಇದ್ದೀವಿ, ಡ್ಯಾಮ್ಗಳನ್ನು ಕಟ್ತಾ ಇದ್ದೀವಿ. ಇದರಿಂದನೂ ಕೂಡ ನಮ್ಮ ಜೀವ ವೈವಿಧ್ಯ ಸಂಕುಲಕ್ಕೆ ತೊಂದರೆಯಾಗಿ ಇಂತಹ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಮೇಡಮ್. ಅದರ ಜೊತೆಗೆ ಹೆಚ್ಚಿದ ಜನಸಾಂದ್ರತೆ ಹಾಗೂ ನಾವು ಅವೈಜ್ಞಾನಿಕವಾಗಿ ನಮ್ಮ ನಗರಗಳನ್ನು ಬೆಳೆಸುತ್ತಿರುವುದರಿಂದ ಈ ಎಲ್ಲವೂ ಕೂಡ ನಮ್ಮ ಒಂದು ಬಿಸಿಯಾದ ಗಾಳಿಗೆ ಒಂದು ಕಾರಣಗಳಾಗ್ತಾ ಇದೆ ಮೇಡಮ್.
0: ಸರ್, ಈಗ ಈ ಹೀಟ್ ವೇವ್ ಸಮಯದಲ್ಲಿ ಯಾವ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ?
1: ಈ ಒಂದು ಬಿಸಿಯಾದ ಗಾಳಿಯ ಸಂದರ್ಭದಲ್ಲಿ ನಮಗೆ ಅನೇಕ ತರಹದ ಸಮಸ್ಯೆಗಳು ಉಂಟಾಗ್ತವೆ ಮೇಡಮ್. ಅದರಲ್ಲಿ ಮೊದಲನೇದಾಗಿ ತಲೆ ಸುತ್ತುವುದು ಮತ್ತು ಪ್ರಜ್ಞೆ ತಪ್ಪುವುದು ಇದು ಒಂದಾದರೆ, ಎರಡನೇದು ಕೆಲವೊಬ್ಬರಿಗೆ ವಾಕರಿಕೆ ಅಥವಾ ವಾಂತಿಯಾಗುವುದು, ಕೆಲವೊಬ್ಬರಿಗೆ ತಲೆನೋವುಗಳು ಬರ್ತದೆ ಹಾಗೂ ಅತಿಯಾದ ಬಾಯಾರಿಕೆ ಆಗುವಂಥದ್ದು, ಮೂತ್ರ ವಿಸರ್ಜನೆ ಪ್ರಮಾಣದಲ್ಲಿ ಕಡಿಮೆ ಉಂಟಾಗಿ ಹಳದಿ ಬಣ್ಣದ ಮೂತ್ರವನ್ನು ವಿಸರ್ಜಿಸುವಂಥದ್ದು, ಅದೇ ರೀತಿಯಾಗಿ ಏರುಗತಿಯ ಉಸಿರಾಟ ಹಾಗೂ ಹೆಚ್ಚಿನ ಹೃದಯ ಬಡಿತ, ಇವು ಅಲ್ಲಿ ನಮಗೆ ಕಂಡುಬರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು ಮೇಡಮ್.
0: ಸರ್, ಈಗ ವಿಶೇಷವಾಗಿ ಮಕ್ಕಳಾಗಿರ್ಬೋದು, ವಯಸ್ಸಾದವರು ಮತ್ತು ಹೊರಗಡೆ ಕೆಲಸ ಮಾಡುವವರಿಗೆ ಯಾವ ರೀತಿಯ ಒಂದು ಅಪಾಯ ಹೆಚ್ಚಾಗಿರುತ್ತೆ ಅಂತ?
1: ಸಾಮಾನ್ಯವಾಗಿ ನಮ್ಮ ಮನುಷ್ಯನ ದೇಹದ ಉಷ್ಣತೆಯು 36.4 ಡಿಗ್ರಿ ಸೆಲ್ಸಿಯಸ್ನಿಂದ 37.2 ಡಿಗ್ರಿ ಸೆಲ್ಸಿಯಸ್ವರೆಗೂ ನಮ್ಮದು ಮನುಷ್ಯನ ದೇಹದ ಉಷ್ಣತೆ ಇರ್ತದೆ. ಸೊ ಯಾವಾಗ ಇದನ್ನು ಮೀರಿ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗುತ್ತೆ, ಸೊ ಆವಾಗ ಅನೇಕ ಸಮಸ್ಯೆಗಳು ಕಂಡು ಬರ್ತವೆ ಮೇಡಮ್. ಅದರಲ್ಲೂ ಕೂಡ ಈ ಹೊರಾಂಗಣದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ರೈತರಿಗಾಗ್ಬೋದು, ಕಾರ್ಮಿಕರಿಗಾಗ್ಬೋದು, ಅವರಿಗೆ ಇನ್ನೂ ಹೆಚ್ಚು ಸಮಸ್ಯೆಗಳು ಕಂಡು ಬರ್ತವೆ. ಅವರು ಮುನ್ನೆಚ್ಚರಿಕೆ ಕ್ರಮಗಳಾಗಿ ಅನೇಕ ಕ್ರಮಗಳನ್ನು ನಾವು ಅವರಿಗೆ ಹೇಳ್ತೀವಿ. ಅಂದರೆ ಮೊದಲನೇದು ಏನಪ್ಪ ಅಂತಂತಂದರೆ, ಬಿಸಿಲಿನಿಂದ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಹೊರಗಡೆ ಹೋಗುವುದನ್ನು ತಪ್ಪಿಸಬೇಕು. ಆಮೇಲೆ ಮಧ್ಯಾಹ್ನದ ಸಂದರ್ಭದಲ್ಲಿ ಈ ಶ್ರಮದಾಯಕ ಹೊರ ಚಟುವಟಿಕೆಗಳು ಏನಿದ್ದಾವೆ ಅವುಗಳನ್ನು ಸಾಧ್ಯವಾದಷ್ಟು ಕೈಗೊಳ್ಳಬಾರದು. ಮೂರನೇದಾಗಿ ಚಪ್ಪಲಿ ಧರಿಸದೆ ಹೊರ ಹೋಗುವ ಅಭ್ಯಾಸವನ್ನು ತಪ್ಪಿಸಬೇಕು. ಮಧ್ಯಾಹ್ನದ ಸಮಯದೊಳಗಡೆ ಅಡುಗೆ ಮಾಡುವುದನ್ನು ತಪ್ಪಿಸಬೇಕು. ಅಡುಗೆ ಸಿದ್ಧಪಡಿಸುವ ಏನು ಪ್ರದೇಶ ಇರ್ತದೆ ಅಲ್ಲಿ ಕಿಟಕಿ ಮತ್ತು ಬಾಗಿಲುಗಳನ್ನು ತೆರೆದಿಡಬೇಕಾಗ್ತದೆ. ಅದೇ ರೀತಿಯಾಗಿ ಮದ್ಯಪಾನ, ಟೀ, ಕಾಫಿ ಮತ್ತು ಈ ಕಾರ್ಬೋನೇಟೆಡ್ ಪಾನೀಯಗಳು ಅಥವಾ ಹೆಚ್ಚು ಸಕ್ಕರೆ ಅಂಶ ಹೊಂದಿರತಕ್ಕಂತಹ ಪಾನೀಯಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಇದರಿಂದ ಈ ದೇಹದ ನಿರ್ಜಲೀಕರಣ ಜಾಸ್ತಿ ಆಗ್ತದೆ, ಅದೇ ರೀತಿ ಹೊಟ್ಟೆ ನೋವುಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಮತ್ತು ಹೆಚ್ಚು ಪ್ರೋಟೀನ್ ಭರಿತವಾದ ಹಾಗೂ ಹಳೆಯದಾದ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಮಕ್ಕಳು ಅಥವಾ ಸಾಕುಪ್ರಾಣಿಗಳನ್ನು ನಿಲುಗಡೆ ಮಾಡಿರುವ ವಾಹನಗಳಲ್ಲಿ ಅವರಿಗೆ ಬಿಡಬಾರದು, ಯಾಕಂದರೆ ವಾಹನಗಳ ಒಳಾಂಗಣದಲ್ಲಿ ಹೆಚ್ಚಿನ ತಾಪಮಾನ ಬಹಳ ಅಪಾಯಕಾರಿಯಾಗಿರ್ತದೆ ಮೇಡಮ್. ಅದೇ ರೀತಿಯಾಗಿ ಈ ಕಾರ್ಮಿಕರಿಗೆ ಕೆಲಸದ ಸಮಯದಲ್ಲಿ ಕುಡಿಯಲು ತನ್ನನ್ನೇ ನೀರಿನ ವ್ಯವಸ್ಥೆ ಮಾಡಬೇಕಾಗ್ತದೆ. ಹಾಗೂ ಪ್ರತಿ 20 ನಿಮಿಷಗಳಿಗೆ ಅವರಿಗೆ ನೀರಡಿಕೆ ಇಲ್ಲದಿದ್ದರೂ ಸಹಿತ ನೀರು ಕುಡಿಬೇಕಾಗ್ತದೆ. ಆಮೇಲೆ ನೇರವಾದ ಸೂರ್ಯದ ಬೆಳಕಿನಲ್ಲಿ ಅವರಿಗೆ ಕೆಲಸ ಮಾಡದಂತೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆಮೇಲೆ ಅವರಿಗೆ ಪ್ರತಿ 1 ಗಂಟೆಗೆ 5-10 ನಿಮಿಷಗಳ ಒಂದು ಬಿಡುವನ್ನು ಕೊಡುವಂಥ ಕೆಲಸಗಳಾಗಬೇಕು ಮೇಡಮ್.
0: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣುಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗೊಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿತ್ತು. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡ್ಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂತಹ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೆಎಲ್ಇ ಸೊಸೈಟಿ ಆಗಿದೆ. ಹಾಗಾಗಿ ಕೆಎಲ್ಇ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂ ಭೋವಿ, ಜಿಲ್ಲಾ ಜಾರಿ ಅಧಿಕಾರಿಗಳು, ಡಿಸ್ಟಿಕ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಳಗಾವಿ ಜಿಲ್ಲೆ. ಸರ್, ಇನ್ನು ದಿನದ ಯಾವ ಸಮಯದಲ್ಲಿ ಈ ಒಂದು ಬಿಸಿಲಿನ ತೀವ್ರತೆ ಹೆಚ್ಚಾಗಿರುತ್ತೆ, ಹಾಗೇನೆ ಆ ಸಮಯದಲ್ಲಿ ಜನರು ಯಾವ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕು? ಸಾಮಾನ್ಯವಾಗಿ
2: ಈ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರ್ತದೆ. ಸೊ ಆ ಸಂದರ್ಭದಲ್ಲಿ ತೊಂದರೆಗೆ ಒಳಪಡುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಸಾಧ್ಯವಾದಷ್ಟು ಈ ಸಮಯವನ್ನು ಬಿಟ್ಟು ಉಳಿದ ಸಮಯದಲ್ಲಿ ಶ್ರಮದಾಯಕ ಕೆಲಸಗಳನ್ನಾಗಲಿ ಅಥವಾ ಹೊರಾಂಗಣದ ಚಟುವಟಿಕೆಗಳನ್ನಾಗಲಿ ಮಾಡುವಂಥ ಕೆಲಸಗಳಾಗಬೇಕು. ಈ ಬೇಸಿಗೆಯಲ್ಲಿ ವಹಿಸಬೇಕಾದಂತಹ ಕಾಳಜಿಗಳು ಏನಪ್ಪ ಅಂತಂತಂದರೆ, ಮೊದಲನೇದಾಗಿ ಸಡಿಲವಾದ ಮತ್ತು ತೆಳು ಬಣ್ಣದ ಹತ್ತಿಯ ಬಟ್ಟೆಗಳನ್ನು ಸಾಧ್ಯವಾದಷ್ಟು ನಾವು ಧರಿಸಬೇಕು. ಎರಡನೇದು, ಕೈಗೆ ಸಿಗುವಂತೆ ಕುಡಿಯುವ ನೀರುಗಳನ್ನು ಇಟ್ಕೋಬೇಕು. ಪ್ರತಿಯೊಬ್ಬರು ತಮ್ಮ ನೀರಿನ ಬಾಟಲ್ಗಳನ್ನು ಕ್ಯಾರಿ ಮಾಡಬೇಕು. ಒಂದು ವೇಳೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ತಾವು ದಯವಿಟ್ಟು ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕು. ಮತ್ತು ಆವಾಗ ಮಧ್ಯ ಮಧ್ಯದಲ್ಲಿ ಈ ನಮ್ಮ ಹಣ್ಣಿನ ರಸಗಳು ಅಥವಾ ಮಜ್ಜಿಗೆ ಇರಬಹುದು, ಅಥವಾ ಈ ಸಂದರ್ಭದಲ್ಲಿ ಸಿಕ್ತಂತಹ ಹಣ್ಣುಗಳನ್ನು ಮತ್ತು ಉಪ್ಪು ಮಿಶ್ರಿತ ಸಕ್ಕರೆ ನೀರನ್ನು ಕುಡಿಯುವಂತಹ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಬೇಕು. ಆಮೇಲೆ ಈ ಹತ್ತಿಯ ನುಣುಪಾದ ಬಟ್ಟೆ ಅಥವಾ ಟಿಶ್ಯೂ ಕರವಸ್ತ್ರದಿಂದ ಬೆವರನ್ನು ಒರೆಸ್ಕೊಳ್ತಾ ಇರಬೇಕು. ಬೆಚ್ಚಗಿನ ಮಸಾಲೆ ರಹಿತ ಶುದ್ಧ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಗಾಳಿ ಆಡುವಂತಿರುವಂಥ ಚಪ್ಪಲಿಗಳನ್ನು ಧರಿಸಬೇಕು. ಇವೆಲ್ಲ ವಿಶೇಷವಾದ ಕಾಳಜಿಗಳನ್ನು ಬೇಸಿಗೆ ಸಮಯದಲ್ಲಿ ನಿರ್ವಹಿಸಬೇಕು ಮೇಡಮ್.
1: ಸರ್, ಇನ್ನು ವಿಶೇಷವಾಗಿ ಈಗ ಶಾಲೆಗೆ ಹೋಗುವಂತ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು, ಅವರು ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು?
2: ಅವರಿಗೂ ಕೂಡ ಈಗೇನು ಇಲ್ಲಿವರೆಗೂ ಏನು ಹೇಳಿದೀವಿ ಇದೇ ವಿಶೇಷವಾದ ಕಾಳಜಿಗಳನ್ನು ವಹಿಸಬೇಕು. ಆದರೆ ಈ ಮಧ್ಯಾಹ್ನದ ಹೊತ್ತಿನಲ್ಲಿ 12 ಗಂಟೆ ನಂತರ ಹೊರಾಂಗಣದಲ್ಲಿ ಅವರಿಗೆ ಆಟ ಆಡಲಿಕ್ಕೆ ಆಗಲಿ ಅಥವಾ ಹೊರಾಂಗಣದ ಏನು ಚಟುವಟಿಕೆಗಳನ್ನು ಸಾಧ್ಯವಾದಷ್ಟು ನಿರ್ಬಂಧಿಸಬೇಕಾಗ್ತದೆ. ಮತ್ತು ಅವರಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ. ಅವರ ಆಹಾರ ತೆಗೆದುಕೊಳ್ಳುವ ಒಂದು ವಿಧಾನಗಳಲ್ಲೂ ಸಹಿತ ಅವರಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ಮನೆಯಲ್ಲಿ ಹೆಚ್ಚು ಕ್ಲೀನ್ಲಿನೆಸ್, ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಹೆಚ್ಚು ಅವರಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ತಿಳಿಸ್ಬೇಕು ಮೇಡಮ್.
1: ಸರ್, ಇನ್ನು ಈ ಒಂದು ತಾಪಘಾತ, ಬಿಸಿಲಿನ ಹೊಡೆತ, ಹೀಟ್ ಸ್ಟ್ರೋಕ್ ಬಂದಾಗ ಸಾಮಾನ್ಯವಾಗಿ ಯಾವ ಒಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಅಂತ? ಸರ್,
2: ತಾಪಘಾತದಲ್ಲಿ ಮೊದಲನೆಯವಾಗಿ ಆಗತಕ್ಕಂಥದ್ದು ಚರ್ಮದ ಮೇಲೆ ಗಂಧೆಗಳು ಏಳುವಂಥದ್ದು ಮೊದಲನೇದು ಮೇಡಮ್. ಎರಡನೆಯದಾಗಿ ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್ಸ್ ಬರುವಂಥದ್ದು. ಮೂರನೇದು ತಲೆ ಸುತ್ತಿ ಬರುವುದು ಮತ್ತು ವಾಕರಿಕೆ ಬರುವಂಥದ್ದು. ಆಮೇಲೆ ಹೃದಯ ಬಡಿತ ಹೆಚ್ಚಾಗುವಂಥದ್ದು, ಉಸಿರಾಟ ಜಾಸ್ತಿ ಆಗುವಂಥದ್ದು, ಇವು ಎಲ್ಲ ವಯಸ್ಕರಲ್ಲಿ ಕಂಡು ಬರ್ತವೆ. ಆಮೇಲೆ ಮಕ್ಕಳಲ್ಲಿ ಆಹಾರ ಸೇವಿಸುವುದನ್ನು ನಿರಾಕರಿಸ್ತಾರೆ. ಆಮೇಲೆ ಅತಿಯಾಗಿ ಸಿಟ್ಟು ಮಾಡಿಕೊಳ್ಳುವಂಥದ್ದು, ಆಮೇಲೆ ಕಡಿಮೆ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಬಾಯಿ ಒಣಗಿ ಗುಳಿ ಬಿದ್ದ ಕಣ್ಣುಗಳು ಇರತಕ್ಕಂಥದ್ದು, ಆಲಸ್ಯ ಮತ್ತು ಅರೆ ಪ್ರಜ್ಞಾವಸ್ಥೆ, ಮೂರ್ಛೆ ಹೋಗುವುದು ಅಥವಾ ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಹೋಗುವಂಥದ್ದು, ಇವು ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು ಮೇಡಮ್.
1: ಸರ್, ಇಂತಹ ಸಂದರ್ಭದಲ್ಲಿ ಜನರು ತಕ್ಷಣವಾಗಿ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ?
2: ಮೊದಲನೇದಾಗಿ ಈ ತರಹದ ಸಮಸ್ಯೆಗಳು ಕಂಡು ಬಂದಾಗ ಮೊದಲನೇದಾಗಿ ಅವರ ದೇಹದಲ್ಲಿ ಧರಿಸಿರ್ತಕ್ಕಂತಹ ಉಡುಪುಗಳನ್ನು ಮೊದಲು ನಾವು ತೆಗಿಬೇಕಾಗ್ತದೆ, ಅಥವಾ ಅವುಗಳನ್ನು ತುಂಬ ಟೈಟಾಗಿ ಇದ್ದು ಅಂತಂದರೆ ಅವನ್ನು ರಿಲ್ಯಾಕ್ಸೇಷನ್ ಮಾಡಬೇಕು. ಆಮೇಲೆ ಶೂಸ್ ಏನಾದರೂ ಹಾಕಿದರೆ ಶೂಸ್ಗಳನ್ನು ತೆಗಿಬೇಕಾಗ್ತದೆ. ಅವರಿಗೆ ನೆರಳಿನಲ್ಲಿ ತೆಗೆದುಕೊಂಡು ಹೋಗಿ ಉತ್ತಮವಾದ ಗಾಳಿ ಬರುವಂತಹ ತಂಪಾದ ಪ್ರದೇಶದಲ್ಲಿ ಅವರನ್ನು ಶಿಫ್ಟ್ ಮಾಡಬೇಕಾಗ್ತದೆ. ಆಮೇಲೆ ಅವರು ಒಂದು ವೇಳೆ ಎಚ್ಚರ ಇದ್ದರೆ ಅವರಿಗೆ ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡುವಂಥ ಕೆಲಸಗಳಾಗಬೇಕು. ಒಂದು ವೇಳೆ ಅವರು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರೆ ಅವರಿಗೆ ಯಾವುದೇ ರೀತಿಯ ನೀರು ಆಹಾರಗಳನ್ನು ದಯವಿಟ್ಟು ಕೊಡಬಾರದು. ಸೊ ಇಷ್ಟು ಮಾಡಿದ ನಂತರ ಅವರಿಗೆ 108 ಅಥವಾ 102 ಈ ಎಲ್ಲಿ ಕರೆ ಮಾಡಿ ಅವರಿಗೆ ಹತ್ತಿರದ ಆಸ್ಪತ್ರೆಗೆ ಅವರನ್ನು ಚಿಕಿತ್ಸೆಗಾಗಿ ಕಳಿಸಿಕೊಡುವಂಥ ಕೆಲಸಗಳು ಆಗಬೇಕು.
1: ಸರ್, ಇನ್ನು ಮನೆಗಳಲ್ಲಿ ಈ ಹೀಟ್ ವೇವ್ ಪರಿಣಾಮವನ್ನು ಕಡಿಮೆ ಮಾಡುವುದಕ್ಕಾಗಿ ಯಾವೆಲ್ಲ ಒಂದು ಸರಳ ವಿಧಾನಗಳನ್ನು ಅನುಸರಿಸಬೇಕು ಅಂತ?
2: ಮನೆಗಳಲ್ಲಿ ಈಗ ಬೆಳಗಿನ ಹೊತ್ತಿನಲ್ಲಿ ಮೇಡಮ್ ಬಿಸಿಯಾದ ಗಾಳಿ ಒಳಗೆ ಬರದಂತೆ ಕಿಟಕಿಗಳನ್ನು ಮುಚ್ಚುವಂಥದ್ದು, ಕಿಟಕಿ ಪರದೆಗಳನ್ನು ಉಪಯೋಗಿಸುವಂಥದ್ದು, ಈಗ ಇವುಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಿದರೆ ರಾತ್ರಿ ತಂಪಾದ ಗಾಳಿ ಮನೆಯಲ್ಲಿ ಬರಲಿಕ್ಕೆ ಕಿಟಕಿಗಳನ್ನು ಓಪನ್ನಾಗಿಡಬೇಕಾಗ್ತದೆ, ಮತ್ತು ಸೊಳ್ಳೆ ಇವುಗಳಿಂದ ಮುಕ್ತಿ ಪಡೀಲಿಕ್ಕೆ ಸೊಳ್ಳೆ ಪರದೆಗಳನ್ನು ಉಪಯೋಗ ಮಾಡಬೇಕಾಗ್ತದೆ ಮೇಡಮ್. ಆಮೇಲೆ ಹೆಚ್ಚು ನೀರು ಕುಡಿಯುವಂತಹ ಒಂದು ತಂಪಾದ ಪಾನೀಯಗಳು, ಹಣ್ಣು ಇಂಥವುಗಳನ್ನು ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆ ಅವಕಾಶ ಇರ್ತದೆ ಮೇಡಮ್.
1: ಸರ್, ಈಗ ತಾಪಾಘಾತ ಹೀಟ್ ಸ್ಟ್ರೋಕ್ ಅಂದ್ರೇನು ಸರ್, ಅದನ್ನು ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು ಅಂತ?
2: ಹೀಟ್ ಸ್ಟ್ರೋಕ್ ಅಥವಾ ತಾಪಾಘಾತ ಇದೊಂದು ವೈದ್ಯಕೀಯ ತುರ್ತು ಸಂದರ್ಭ ಮೇಡಮ್, ಮೆಡಿಕಲ್ ಎಮರ್ಜೆನ್ಸಿ. ಸೊ ಇದು ಒಬ್ಬ ವ್ಯಕ್ತಿಗೆ ತುಂಬ ಉಷ್ಣತೆಯಿಂದ ತೊಂದರೆಗೆ ಒಳಪಟ್ಟಾಗ ಅವರು ಈ ಹೀಟ್ ಸ್ಟ್ರೋಕ್ಗೆ ಒಳಪಡ್ತಾರೆ. ಅವರು ಆ ಸಂದರ್ಭದಲ್ಲಿ ಅನ್ಕಾನ್ಸಿಯಸ್ ಇರ್ತಾರೆ ಮೇಡಮ್, ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ಅಂತಹ ಒಬ್ಬ ರೋಗಿಯನ್ನು ತಾವು ಅಥವಾ ಒಬ್ಬ ವ್ಯಕ್ತಿಯ ಈ ತಾಪಾಘಾತಕ್ಕೆ ಒಳಗಾಗಿರ್ತಾರೆ ಅಂಥವರನ್ನು ಕೂಡಲೇ ಹತ್ತಿರದ ನೆರಳಿನ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಅವರಿಗೆ ಅವರು ಧರಿಸಿರ್ತಕ್ಕಂತಹ ಬಟ್ಟೆಗಳನ್ನು ಸ್ವಲ್ಪ ಸಡಿಲಗೊಳಿಸಬೇಕು, ಶೂ ಅಥವಾ ಚಪ್ಪಲಿಗಳನ್ನು ತೆಗೆಯಬೇಕಾಗ್ತದೆ, ಉತ್ತಮವಾದ ಗಾಳಿ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರ ಜೊತೆಗೆ ನಾವು ಸಾಧ್ಯವಾದರೆ ಅಲ್ಲಿ ಏನಾದರೂ ಈ ಐಸ್ ಕ್ಯೂಬ್ಸ್, ಅವು ಏನಾದರೂ ಮಂಜುಗಡ್ಡೆಗಳು ಇವು ಏನಾದರೂ ಸಿಕ್ಕರೆ ಅವುಗಳನ್ನು ನಾವು ಈ ಆರ್ಮ್ ಪಿಟ್ಸ್ ಏನು ಹೇಳ್ತೀವಿ ನಮ್ಮ ಏನು ಎರಡು ಕೈಗಳ ಕಂಕುಳಗಳಲ್ಲಿ, ಆಮೇಲೆ ನಮ್ಮ ಎರಡು ತೊಡೆಗಳ ಸಂದಿಯಲ್ಲಿ ಈ ಮಂಜುಗಡ್ಡೆಗಳನ್ನು ನಾವು ಇರಿಸಬೇಕಾಗ್ತದೆ. ಇದರಿಂದ ದೇಹದ ಉಷ್ಣಾಂಶ ಬೇಗನೆ ಕಡಿಮೆಗೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಅದರ ಜೊತೆಗೆ ಅವರಿಗೆ ಸಾಧ್ಯವಾದಷ್ಟು ಬೇಗನೆ ನಾವು ಹತ್ತಿರದ ಆಸ್ಪತ್ರೆಗೆ ಕಳಿಸಿಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. 108 ಅಥವಾ 102 ಈ ನಂಬರ್ಗೆ ಕಾಲ್ ಕರೆ ಮಾಡುವ ಮುಖಾಂತರ ಅವರನ್ನು ಸಮೀಪದ ಆಸ್ಪತ್ರೆಗೆ ಕಳಿಸಿಕೊಡುವಂಥ ಕೆಲಸ ಆಗ್ತದೆ.
1: ಸರ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವಣುದುನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಈಗೇನು 2-3 ತಿಂಗಳಲ್ಲಿ ನಮ್ಮದು ಈ ತೀವ್ರವಾದ ಉಷ್ಣತೆ ಅಥವಾ ಈ ಬಿಸಿಯಾದ ಗಾಳಿ ಏನು ಇರ್ತದೆ ಇದರಿಂದ ನಮ್ಮ ಪ್ರದೇಶದ ಜನರು ಸಾಧ್ಯವಾದಷ್ಟು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಸಾಧ್ಯವಾದಷ್ಟು ತಾವು ಧರಿಸ್ತಕ್ಕಂತಹ ಬಟ್ಟೆ ಹತ್ತಿಯ ಬಟ್ಟೆ ಆಗಿರಬೇಕು. ಆಮೇಲೆ ಅವು ತುಂಬ ಸಡಿಲವಾದ ಬಟ್ಟೆಗಳನ್ನು ಧರಿಸುವಂಥ ಕೆಲಸಗಳಾಗಬೇಕು. ಆಮೇಲೆ ತಮ್ಮ ನೀರಡಿಕೆ ಆಗದಿದ್ದರೂ ಕೂಡ ಪ್ರತಿ ಅರ್ಧ ಗಂಟೆಗೂ ಒಂದು ಸಾರಿ ಸ್ವಲ್ಪ ನೀರನ್ನು ಕುಡಿಯುವಂತಹ ಒಂದು ಕಲ್ಚರನ್ನು ಬೆಳವಣಿಗೆ ಮಾಡ್ಕೋಬೇಕು. ಅದರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಸಾಧ್ಯವಾದಷ್ಟು ಮದ್ಯಪಾನ, ಧೂಮ್ರಪಾನ ಹಾಗೂ ಸ್ಪೈಸಿ ಡಯಟ್ ಎಂದು ಅಂದರೆ ಅತ್ಯಂತ ನಮ್ಮ ಮಸಾಲೆಯುಕ್ತ ಪದಾರ್ಥಗಳನ್ನಾಗಲಿ ಅಥವಾ ಕಾರ್ಬೋನೇಟೆಡ್ ಬಿವರೇಜಸ್, ಈ ಕೋಲ್ಡ್ ಡ್ರಿಂಕ್ಸು ಇಂಥವುಗಳನ್ನು ಅವಾಯ್ಡ್ ಮಾಡಬೇಕು. ಸಾಧ್ಯವಾದಷ್ಟು ಈ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಹಣ್ಣುಗಳನ್ನು ಧಾರಾಳವಾಗಿ ಉಪಯೋಗ ಮಾಡಬೇಕು. ಮನೆಯಲ್ಲಿ ಮಜ್ಜಿಗೆ ಅಥವಾ ಈ ಸಕ್ಕರೆ ಮತ್ತು ಉಪ್ಪನ್ನು ಮತ್ತು ನಿಂಬೆಹಣ್ಣಿನ ಈ ಮಿಶ್ರಿತ ಒಂದು ದ್ರಾವಣಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಮಧ್ಯಾಹ್ನದ ಹೊತ್ತಿನಲ್ಲಿ ಅಥವಾ 12 ಗಂಟೆಯಿಂದ 3-4 ಗಂಟೆಯವರೆಗೆ ಏನು ಹೊರಾಂಗಣದ ಏನು ಚಟುವಟಿಕೆಗಳದಾವೋ ಅವುಗಳನ್ನು ಸಾಧ್ಯವಾದಷ್ಟು ನಿರ್ಬಂಧಿಸಬೇಕು. ಅದರ ಜೊತೆಗೆ ಹೆಚ್ಚು ಹೆಚ್ಚು ಲವಣಾಂಶವುಳ್ಳಂತಹ ನೀರನ್ನು ಕುಡಿಯುವುದರ ಮುಖಾಂತರ ಹಾಗೂ ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಯಾದ ಗಾಳಿಯು ಮನೆಯಲ್ಲಿ ಬರದೇ ರೀತಿ ಕಿಟಕಿ ಮುಚ್ಚುವುದು ಹಾಗೂ ಪರದೆಗಳನ್ನು ಉಪಯೋಗಿಸುವುದು ಹಾಗೂ ರಾತ್ರಿ ಹೊತ್ತು ಮನೆಯ ವಾತಾವರಣದಲ್ಲಿ ಹೆಚ್ಚು ತಂಪಾದ ಆಹ್ಲಾದಕರವಾದ ವಾತಾವರಣ ಇರುವಂತೆ ಕಿಟಕಿಗಳನ್ನು ತೆರೆದು ಒಂದು ಈ ಉಷ್ಣತೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಿವಾರಿಸಿಕೊಳ್ಬೋದು ಮೇಡಮ್.
1: ಖಂಡಿತ ಸರ್. ಸರ್, ಒಂದು ಈ ಒಂದು ಬಿಸಿಲಿನ ತೀವ್ರತೆ ಹೆಚ್ಚಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಒಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
2: ತಮಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ವಿಶ್ವನಾಥ್ ಎಂ ಭೋವಿ, ಜಿಲ್ಲಾ ಜಾರಿ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಜಿಲ್ಲೆ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
2: ಐ ಆಮ್ ಡಾಕ್ಟರ್ ವಿನಾಯಕ್ ಕೋಪಡೆ. ಐ ಆಮ್ ಚೈಲ್ಡ್ ಅಂಡ್ ಅಡೋಲಿಸೆಂಟ್ ಸೈಕಿಯಾಟ್ರಿಸ್ಟ್ ವರ್ಕಿಂಗ್ ಅಟ್ KLS ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಅಸೋಸಿಯೇಟ್ ಪ್ರೊಫೆಸರ್ ಅಟ್ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ. ದ ಟಾಪಿಕ್ ವಿ ಆರ್ ಥಿಂಕಿಂಗ್ ಅಬೌಟ್ ಟುಡೇ ಈಸ್ ಅಬೌಟ್ ಮೂಡ್ ಸ್ವಿಂಗ್ಸ್ ಇನ್ ಚಿಲ್ಡ್ರನ್ ಅಂಡ್ ಅಡೋಲಿಸೆಂಟ್ಸ್. ಇವನ್ ದೋ ಮೂಡ್ ಸ್ವಿಂಗ್ಸ್ ಆರ್ ವೆರಿ ಕಾಮನ್ ಇನ್ ಚಿಲ್ಡ್ರನ್, ಆಸ್ ದೇ ಗ್ರೋ ಅಪ್ ಇಟ್ ಕ್ಯಾನ್ ಬಿ ಅನ್ ಏರಿಯಾ ಆಫ್ ಕನ್ಸರ್ನ್. ವಿ ನೋ ದಟ್ ಚಿಲ್ಡ್ರನ್ ಆಸ್ ಯಂಗ್ ಆಸ್ 3 to 5 years ಆಫ್ ಏಜ್ ಕ್ಯಾನ್ ಹ್ಯಾವ್ ಸಿಗ್ನಿಫಿಕೆಂಟ್ ಮೂಡ್ ಸ್ವಿಂಗ್ಸ್. What are these mood swings? Mood swings are understood as extremes of emotions where a child is unable to control his emotions. It could be happiness, anger, or sadness, which can be intense and prolonged for that age. And these mood swings are causing difficulties in child's life. It could be the family life or school life or academics or peer relationships. When the mood swings are so extreme that they are prolonged, last for hours, and are affecting various areas of the child such as school, academics and family life, that is the time when we should be thinking about taking help from the professionals. Generally, children who are younger, less than 6 to 8 years of age, extremes of mood swings can be a sign of neurodevelopmental disorders such as attention deficit hyperactivity disorder, what we call it as commonly ADHD, autism spectrum disorder, or it could be disruptive mood dysregulation disorder. As the children grow up and they reach stages of adolescence at around 10 or 11 years of age, that is another age group where mood swings are quite common. And withdrawal from parents, being extremely moody, refusal to talk, eat, or interact with parents can be an early sign of moodiness. What is considered as because of hormonal changes can be a worrisome sign of developing psychiatric disorders. Hence, identifying mood swings and getting professional help can be very important at this stage. When we look at causes for mood swings, it could be neurodevelopmental disorders, genetic causes, it could be family reasons, significant fights in the family, conflicts, or academic stresses. The child is not been able to cope with the studies. There is a lot of stress at school because of studies or from parents. Or it could be self-induced stress where children are expected to perform well and they are unable to. That can affect their self-esteem, can result in mood swings. So these are some of the causes which should be borne in our mind whenever we see children who have mood swings. What should you do when parents or teachers find that children are becoming extremely moody or they have extremes of emotions? Seeking professional help is one step. But before that, talking to the child, understanding what's happening in their life, reassuring them, reducing their stress is also important. Making sure that child is having good sleep at night and has limited or restricted use of screens or phones is another important factor which can help reduce mood swings. When it is significantly affecting, there are options of treatment in the form of counseling, what we call as cognitive behavioral therapy, and medicines to control mood swings. Mood stabilizers are commonly used in children or adolescents who are finding it difficult to manage their moods and emotions in spite of all the efforts. So identify mood swings. When they are extremes, try seeking help early. That can prevent multiple problems such as depression, suicidal behavior, and dysfunction or school dropouts. So my advice to all the listeners would be to identify mood swings and seek professional help in a timely manner. Thank you.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯ ಕನಸು ಅವಳ ಸಾಧನೆಗೆ ಗರಿ ನೀಡುವಂತಹ ವೇದಿಕೆ ಇದು ಮಹಿಳಾ ವೇದಿಕೆ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಮಾಜ ಸೇವೆ, ಮಾನವೀಯ ಮೌಲ್ಯಗಳು ಮತ್ತು ಆತ್ಮೀಯ ಸಂಬಂಧಗಳ ಮೂಲಕ ಅನೇಕ ಜನರ ಮನಸ್ಸಿನಲ್ಲಿ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡಿರುವಂತಹ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ, ಹಾಗೆಯೇ ಮಹಿಳಾ ಸಂಘಟನೆಗಳು, ದೇವಸ್ಥಾನ ನಿರ್ಮಾಣ, ರಕ್ತದಾನ ಹಾಗೂ ಮಾನವೀಯ ಸೇವೆಗಳ ಮೂಲಕ ಅನೇಕರಿಗೆ ಪ್ರೇರಣೆಯಾಗಿರುವಂತಹ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಮೊದಲಿಗೆ ತಮ್ಮ ಒಂದು ಬಾಲ್ಯದಿಂದ ಹಿಡಿದು ಈ ಒಂದು ಪ್ರಾಧ್ಯಾಪಕ ವೃತ್ತಿಯವರೆಗಿನ ಪಯಣ ಹೇಗೆ ಆರಂಭವಾಯಿತು ಅದನ್ನ ತಿಳಿಸ್ಕೊಡಿ.
1: ಸರ್ವ ಮಂಗಲ ಮಂಗಲೆ, ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಂಬಿಕೆ ಗೌರಿ, ನಾರಾಯಣೇ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಬಾಲ್ಯದಿಂದ ಅನುಭವ ತಾವು ಕೇಳ್ತಾ ಇದ್ದೀರಿ ಅನುಪಮ ಅವರೇ, ಆದ್ರೆ ಬಹಳ ಲೆಂಗದಿ ಇದೆ, ಲೆಂಗದಿ ಆಗತ್ತೆ. ನಾನು ಹುಟ್ಟಿದ್ದು ಭಟ್ಕಳದಲ್ಲಿ 1961 ಮಾರ್ಚ್ದಲ್ಲಿ. ನಮ್ಮ ತಂದೆ ತಾಯಿ ಇಬ್ಬರು ವೈದ್ಯರಾಗಿರುವುದರಿಂದ ನಮ್ಮ ಮೇಲಿನ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇರ್ತಿತ್ತು. ನಾನು ಹುಟ್ಟಿದ್ದು ಭಟ್ಕಳ, ಅದರ ಮುಂದೆ ಟ್ರಾನ್ಸ್ಫರ್ ಆಯಿತು ಸವದತ್ತಿ. ಒಂದು ವರ್ಷ ಸವದತ್ತಿಯಲ್ಲಿ ಇದ್ವಿ, ಅದಾದ ನಂತರ ಬೆಲ್ಗಾಮ್ ಟ್ರಾನ್ಸ್ಫರ್ ಆಯಿತು. ಹೀಗೆ ನಮ್ಮ ಬೇರೆ ಬೇರೆ ಊರಲ್ಲಿ ನಮ್ಮ ಶಿಕ್ಷಣ ಕಂಟಿನ್ಯೂ ಆಗ್ತಾ ಹೋಯಿತು. 1964 ಬೆಲ್ಗಾಮ್ ಬಂದ್ವಿ. ಆಮೇಲೆ ನನ್ನ ಶಿಕ್ಷಣ ಆಗಿದ್ದು ಪ್ಯೂರ್ಲಿ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ. ಆಗಿನ ಕಾಲದಲ್ಲಿ 1964 ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದರೆ ಇವು ಸೇಂಟ್ ಸ್ಕೂಲ್ ಏನಿದ್ದು ಅವು ಅಷ್ಟೇ ಇದ್ದು, ಅದು ಬಿಟ್ಟು ಬೇರೆ ಇರಲಿಲ್ಲ. ಅದು ಮನೆ ಹತ್ತಿರ ಅಂದಮೇಲೆ ನಾವು ತಿಳಕವಳ್ಳಿ ಅಡಿಯಲ್ಲಿದ್ದಂಥ ನಾಗಜರಿ ಸ್ಕೂಲಲ್ಲಿ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ದಿಂದ ಸುಮಾರು 6th ಅಲ್ಲಿ ಆಯಿತು. ನಂತರ 7th ಬೋರ್ಡ್ ಎಕ್ಸಾಮ್ ಇತ್ತು. ಅದಕ್ಕೆ ನಮ್ಮ ತಂದೆಯವರು ಬೋರ್ಡ್ ಎಕ್ಸಾಮಿಗೆ ಒಳ್ಳೆಯ ಸ್ಕೂಲ್ ಬೇಕು ಅಂತಂದು ಗೌರ್ಮೆಂಟ್ ಸ್ಕೂಲ್ದಿಂದ ನನ್ನನ್ನು ವನಿತಾ ವಿದ್ಯಾಲಯಕ್ಕೆ ಹಾಕಿದ್ದು. ಮುಂದೆ ಅಲ್ಲಿ ಕಂಟಿನ್ಯೂ ಆಯಿತು ನನ್ನ ಶಿಕ್ಷಣ. ನಂತರ ಸೈನ್ಸ್ ತೊಗೊಂಡು GSS ಕಾಲೇಜಲ್ಲಿ ಶಿಕ್ಷಣ ಮುಂದುವರಿಸಿದ್ದು. ನಾವಿರೋದು ಹಿಂದೂ ಅಡಿಯಲ್ಲಿ ಇತ್ತು ಮನೆ, ಕಾರಣ ಆ ಕಾಲೇಜ್ ನಮ್ಗೆ ಹತ್ತಿರವಾಗ್ತಿತ್ತು. ಆದ್ದರಿಂದ BSc ಆಗಿದ್ದು GSS ಕಾಲೇಜ್. ನಂತರ MSc ಮಾಡಲು ನಾವು ಧಾರವಾಡಕ್ಕೆ ಹೋಗಬೇಕಾಗಿತ್ತು. ಆಗಿನ ಕಾಲದಲ್ಲಿ ಇಲ್ಲಿ ಯೂನಿವರ್ಸಿಟಿ ಫೆಸಿಲಿಟಿ ಇರಲಿಲ್ಲ, ಧಾರವಾಡಕ್ಕೆ ಹೋದ್ವಿ. ಆದರೆ ನಮ್ಮ ತಂದೆ ಶಿಕ್ಷಣ ಪ್ರಿಯರಾದ್ದರಿಂದ ಇದಕ್ಕೆ MSc ಸೀಟ್ ಸಿಗಲಿಲ್ಲ ಅಂತ ತಿಳ್ಕೊಂಡು ಮುಂಚಿತವಾಗಿ ಲಾ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿಸಿನೂ ಇಟ್ಟಿದ್ರು. ಅದು ಸಿಗಲಿಲ್ಲ ಅಂತ ಇದು ಹೋಗಬಾರ್ದು ಅಂತಂದ. ಆದ್ರೆ ಲಕ್ಕಿಲಿ MSc ಕಂಟಿನ್ಯೂ ಆಯಿತು.
0: ಮೇಡಮ್, ಶಿಕ್ಷಣ, ಬಾಲ್ಯ ಹಾಗೂ ಶಿಕ್ಷಣದ ಆರಂಭದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಜುವಾಲಜಿ, ಪ್ರಾಣಿಶಾಸ್ತ್ರ ವಿಷಯದತ್ತ ತಮ್ಮ ಆಸಕ್ತಿ ಹೇಗೆ ಬೆಳೆಯಿತು ಅಂತ?
1: ತಮಗೆ ಹೇಳಿದ ಹಾಗೆ ನಮ್ಮ ತಂದೆ ತಾಯಿ ಇಬ್ರು ವೈದ್ಯರಿದ್ರು, ಶಿಕ್ಷಣ ಪ್ರೇಮಿಗಳಿದ್ರು. ಅವರಿಗೆ ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅನ್ನೋದು ಒಂದೇ ಧ್ಯೇಯ ಇತ್ತು ಕಣ್ಣು ಮುಂದೆ. ಮತ್ತು ಅದೇ ರೀತಿಯಲ್ಲಿ ಹಿಂದುವಡಿಯಲ್ಲಿ ಒಂದು ಮೆಟರ್ನಿಟಿ ಹೋಮ್ ಸಹಿತ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಸುಸಜ್ಜಿತವಾದ ಆಸ್ಪತ್ರೆ ಅದು. ಆದ್ದರಿಂದ ಹೆಂಗಾದರೂ ಮಾಡಿ ಮೆಡಿಕಲ್ಗೆ ಹೋಗಬೇಕು ಅನ್ನೋ ಮಹಾ ಒಂದು ಉದ್ದೇಶದಿಂದ ಜುವಾಲಜಿ ಮೇಲೆ ನಮ್ಮ ಪಾಲಕರು ಒತ್ತಾಯಪೂರ್ವಕ ನಮಗೆ ಹೇರಿದ್ದು. ನಮ್ಗೆ ಕೇಳುವಂಥ ಆಪ್ಷನ್ನು, ಧೈರ್ಯ ಅವ್ರ ಮುಂದೆ ಮಾತಾಡೋದು ಆಗಿನ ಕಾಲದಲ್ಲಿ ಇರಲಿಲ್ಲ. ಅವ್ರು ಏನು ಹೇಳ್ತಾರೆ ಹೂ ಅನ್ನೋದು ಹೋಗೋದು ಅಷ್ಟು. ಆದ ಕಾರಣ BSc ಜುವಾಲಜಿ ಸಬ್ಜೆಕ್ಟ್ ತೊಗೊಂಡ್ವಿ. ಯಾಕಂದರೆ BSc ಆದಮೇಲೂ ಕೆಲವೊಂದು ಸೀಟ್ಸ್ ಮೆಡಿಕಲ್ಗೆ ರಿಸರ್ವ್ಡ್ ಇದ್ದು ಆಗಿನ ಕಾಲದಲ್ಲಿ. 10% ಸೀಟ್ಸ್ ಅದಾವೆ, ಅದೊಂದು ಚಾನ್ಸ್ ನೋಡೋದು ಅಂತ. ಆದರೆ ನಮ್ಮ ಬ್ಯಾಡ್ ಲಕ್, ನಮಗೆ ಅದು ಯಶಸ್ಸು ಸಿಗಲಿಲ್ಲ. ಕಾರಣ MSc ಮಾಡುವ ಅವಕಾಶ ಒಂದು ಇತ್ತು, MSc ಮಾಡಿಕೊಂಡ್ವಿ. ಅದು ನಮ್ಮ ತಂದೆಯ ಒತ್ತಾಯ ಮೇರೆಗೆ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ನಾವು ತಜ್ಞರಾದ್ವಿ.
0: ಈಗ ತಂದೆಯ ಒತ್ತಾಯದ ಮೇಲೆ ಪದವಿಯನ್ನು ಪಡೆದ್ರಿ ಅಂತ ತಾವು ತಿಳಿಸಿದ್ರಿ. ಹಾಗಿದ್ರೆ ತಮ್ಮ ಒಂದು ಪ್ರಾಧ್ಯಾಪಕ ವೃತ್ತಿ ತಮಗೆ ಒಂದು ಸಂತೃಪ್ತಿಯನ್ನು ತಂದುಕೊಟ್ಟಿದೆಯಾ?
1: ಬಹಳ ಸಂತೃಪ್ತಿಯನ್ನು ತಂದುಕೊಟ್ಟಿದೆ. ಅನುಭವ ಇರಲಿಲ್ಲ ಈ ಫೀಲ್ಡಲ್ಲಿ, ಇಷ್ಟೊಂದು ನಾವು ಖುಷಿಯಿಂದ ನಮ್ಮ ವೃತ್ತಿ ಜೀವನವನ್ನು ಕಳಿಬಹುದು ಅಂತ ಅನ್ಸಿರಲಿಲ್ಲ. ಅದು ಪ್ರಾಣಿಶಾಸ್ತ್ರ ವಿಭಾಗ ಅಂತ ಅಂದ್ರೆ ಪ್ರತಿಯೊಂದು ಅನಿಮಲ್ ಆಗಿನ ಕಾಲದಾಗ ನಾವು ಡಿಸೆಕ್ಷನ್ ಮಾಡ್ತಾ ಇದ್ವಿ. ಈಗ ಡಿಸೆಕ್ಷನ್ಸ್ 20 ಬ್ಯಾನ್ ಆಗಿದಾವೆ. ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಅನಾಟಮಿ ಎಲ್ಲ ಸ್ಟಡಿ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಕಾಲೇಜಿಂದ ಇಲ್ಲಿ ಅನಾಟಮಿ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬಂದ ನಮಗೆ ಅನಾಟಮಿ ಎಲ್ಲ ಟೀಚರ್ನೂ ಮಾಡ್ತಿದ್ರು. ಗ್ರೂಪ್ದಲ್ಲಿ ನಾವು ಇಲ್ಲಿ JNMC ಬರ್ತಾ ಇದ್ವಿ. ಆಮೇಲೆ ಅದೇ ರೀತಿ ಮಕ್ಕಳು ಟೀಚರ್ಸ್ಗಿಂತ ಚೆನ್ನಾಗಿ ಮಾಡುವಂಥ ಎಕ್ಸ್ಟ್ರಾ ಆರ್ಡಿನರಿ ಸ್ಟೂಡೆಂಟ್ಸ್, ಅದನ್ನು ನೋಡಿ ಭಾಳ ಖುಷಿ ಆಗ್ತಾ ಇತ್ತು, ಭಾಳ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ನಮ್ಮ ದೇಹವನ್ನೇ ಕಲಿತೇವೆ, ಬೇರೆ ಏನೂ ಇಲ್ಲ. ನಮ್ಗೆ ಹೊಟ್ಟೆ ಪ್ರಾಬ್ಲಮ್ ಆದ್ರೆ ನಾವು ಏನು ಮಾಡಬೇಕು, ಆ್ಯಕ್ಚುಲಿಯಲ್ಲಿ ಯಾವ ಪಾಠದಾಗ ಏನು ಆಕೈತಿ ಅನ್ನೋ ವಿಷಯ ಎಲ್ಲ ಕಲಿತು ಬಹಳ ಖುಷಿ ಅನ್ನಿಸ್ತು.
0: ಮೇಡಮ್, ಇನ್ನು ಕೆಎಲ್ಇ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನ ಮಾಡ್ತೀರಾ, ಆ ಒಂದು ಸೇವಾ ಅವಧಿಯಲ್ಲಿ ಆದಂತಹ ಸವಿ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಾದ್ರೆ?
1: ಸವಿ ನೆನಪುಗಳು ಭಾಳ ಇದ್ದಾವೆ. ಕೆಲವೊಂದು ಹಂಚ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಇದ್ದಾವೆ. ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನಾವು ಕೈಲಿ ಸೊಸೈಟಿಯಿಂದ ಬಹಳಷ್ಟು ಕಲ್ತಿದ್ದೀವಿ. ಆಮೇಲೆ ಫಸ್ಟ್ ನನಗೆ ಅಪಾಯಿಂಟ್ಮೆಂಟ್ ಆಗಿದ್ದು 1999 ಅಥಣಿಯ SSMS ಕಾಲೇಜಲ್ಲಿ. ಅಲ್ಲಿವರೆಗೆ ಅಥಣಿ ಊರು ನೋಡಿರಲಿಲ್ಲ. ಆವಾಗ ಇಲ್ಲಿ ಹಿರಿಯ ಬೋರ್ಡ್ ಮಂದಿ, ಇಲ್ಲಮ್ಮ ಒಂದು 3 ತಿಂಗಳು ಹೋಗು, ಆಮೇಲೆ ನಾ ಇಲ್ಲಿ ಕರೆಸ್ಕೋತೇನೆ ಅಂತಂದರು. ನಮ್ಮ ಮನೆಯಲ್ಲಿ ಕೇಳ್ತೇನೆ ಅನ್ನೋದು ಯೋಚನೆ ಅಂತ ಅನ್ಬೇಕು ಅನ್ನೋ ಯೋಚನೆಯೂ ಬರಲಿಲ್ಲ. ಬಟ್ ಕೆಎಲ್ಇ ಸಂಸ್ಥೆಯೊಳಗೆ ನೌಕರಿ ಸಿಗ್ತಾ ಇದೆಯಲ್ಲ, ಟೆಂಪ್ರರಿ ಇರಲಿ ಪರ್ಮನೆಂಟ್ ಇರಲಿ, ಅದೊಂದು ಸಂತೋಷದಿಂದ ಅವ್ರಿಗೆ ಹ್ಞೂ ಅಂದೆ. ಆಮೇಲೆ ಯೋಚನೆ ಮಾಡಕತ್ತೆ, ಇಲ್ಲಿ ಬೆಳಗಾವಿಯಿಂದ 4 ಗಂಟೆ ಅಥಣಿ ಜರ್ನಿ ಐತಿ, ಅಲ್ಲಿ ಹೋಗಿ ಎಲ್ಲಿ ಇರಬೇಕು ಏನು? 1989 ಅಲ್ಲೇನು ಸುಸಜ್ಜಿತವಾದಂಥದ್ದು ಏನೂ ಇರಲಿಲ್ಲ. ಅಂದರೂ ಮನೆಯಲ್ಲಿ ಹೇಳಿದೆ, ನಮ್ಮ ತಂದೆಗೆ ಭಾಳ ಖುಷಿಯಾಯಿತು, ಆಯಿತು ಕೆಎಲ್ಇ ಸೊಸೈಟಿ ಐತಲ್ಲ ಹೋಗಿಬಿಡು ನೀನು. ಆವಾಗ ನನ್ನ ಮಗ 1.5 ವರ್ಷದ ಮಗ ಇದ್ದ. ನಮ್ಮ ಮನೆಯವರು ಮಂಗಳೂರು ಕಡೆ ಅಲ್ಲಿ ಒಂದು ಕಾಲೇಜಲ್ಲಿ ಇದ್ದರು. ಎಲ್ಲ ಸಮಸ್ಯೆನೇ ಇತ್ತು, ಆದರೆ ಮಾಡಲೇಬೇಕು ಅನ್ನೋದು ಒಂದು ಜಿದ್ದು ಇತ್ತಲ್ಲ. ಆ ಜಿದ್ದಿಗೆ ಇದು ಮಾಡಿ ಆಮೇಲೆ ನಮ್ಮ ತಾಯಿಯವರು ಎಲ್ಲೋ ಹುಡುಕ್ಯಾಡಿ, ಎಲ್ಲೋ ಒಂದು ಬೇಬಿ ಸಿಟ್ಟಿಂಗ್ ಇದೆ, ನಿವೇದಿತಾ ಅಂಗನವಾಡಿ ಅಂತ ಸಾಂಗ್ಲಿ ಒಂದು ಕೇಂದ್ರ ಇದೆ ಅಂತ ಹುಡುಕ್ಯಾಡಿ ಅಲ್ಲಿ ಟೀಚರ್ಸು ಕಾಂಟ್ಯಾಕ್ಟ್ ಮಾಡಿ ಮಗುವಿನ ವ್ಯವಸ್ಥೆ ಮಾಡಿದರು. ನಮ್ಮ ಕಾಲೇಜ್ ಹಿಂದ್ಗಡೆನೆ ಅದು ಬೇಬಿ ಸಿಟ್ಟಿಂಗ್ ಇತ್ತು. ಬೇಬಿ ಸಿಟ್ಟಿಂಗ್ ಅಂದ್ರೆ ಅದು ಸ್ಲಮ್ ಏರಿಯಾನೇ, ಅದು ನನಗೂ ಗೊತ್ತು ಇರಲಿಲ್ಲ ಶುರುವಾತಿಗೆ. ಅದು ಕಾಲೇಜ್ ಹತ್ತಿರ ಐತಿ, ಹಿಂದಿಂದ ಬ್ಯಾಕ್ ಡೋರ್ದಿಂದ ಕಾಲೇಜ್ಗೆ ಹೋಗ್ಬೋದು, ಇದಿಷ್ಟೇ ನನಗೆ ವಿಚಾರ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಜನ ನನ್ನ ಕೇಳಕತ್ತರು, ನೀವು ಅಲ್ಲಿ ಯಾಕೆ ಹೋಗ್ತೀರಿ, ಅದು ಚಲೋ ಜನ ಹೋಗುವಂಥ ಪ್ಲೇಸ್ ಅಲ್ಲ. ಆಮೇಲೆ ನಾನು ಏನೇ ಇರಲಿ, ಆ ಸ್ಕೂಲ್ ಚೆನ್ನಾಗಿದೆ, ನನ್ನ ಮಗನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅದು 1.5 ವರ್ಷದ ಮಗ, ಅವನಿಗಿನ್ನ ಮಾತು ಬರಲ್ಲ, ಅಂಥ ಖುಷಿನ ಅವ್ರು ನೋಡ್ಕೋತಾ ಇದ್ದಾರೆ, ನನಗಂತೂ ಯಾರೇನಂದರೂ ವಿಚಾರ ಮಾಡೋದಿಲ್ಲ ಅಂತಂದು 1 ವರ್ಷ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ನಮ್ಮ ಕಲಿಗೊಬ್ರು ವಸಂತ ಕಲ್ಯಾಣಿ ಅಂತ ಇದ್ರು, ಅವರು ಮನೆ ಹತ್ತಿರನೇ ಒಂದು ರೂಮ್ ತಗೊಂಡು ನಾನು ಇದ್ದೆ ಅಲ್ಲಿ. ಆದ್ರೆ ಅವ್ರ ತಂದೆಯವರು ಯಾವತ್ತೂ ಹೇಳೋರು, ನಾವು ಬಹಳ ಸಂಪ್ರದಾಯಸ್ಥ ಕುಟುಂಬ ಅಲ್ಲ, ಮುಂಚೆಯಿಂದ ಇಬ್ರು ವೃತ್ತಿಯಲ್ಲಿ ಇದ್ರು, ಇಬ್ರು ಡಾಕ್ಟರ್ಸ್ ಇದ್ರು ಅಂದಮೇಲೆ ಸಂಪ್ರದಾಯದ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತಿರ್ಕಿಲ್ಲ. ಆದ್ರೆ ಆ ಕಲ್ಯಾಣಿ ಅವ್ರ ತಂದೆಯವರಂದ್ರು, ಇಲ್ಲಿ ಬಂದಿರುವ ನೀವು ದಿನ ನಮ್ಮ ವಸಂತನ ಜೊತೆ ಮಠಕ್ಕೆ ಹೋಗಿ ಬರ್ರಿ. ಆಯ್ತು ಅಂತ ಹೋಗ್ತೀವಿ. ಲಿಂಗ ಕಟ್ಕೊಂಡಿರನ, ಯಾಕಿಲ್ಲ, ಇಲ್ಲ ಸರಿ ಆಗೋದಿಲ್ಲ, ರೂಢಿ ಇಲ್ಲ ನಮ್ಮ ವಾತಾವರಣ ಮನೆಯಲ್ಲಿ ಹಂಗಿತ್ತು, ಇಲ್ಲ ಕಟ್ಕೋರಿ, ನೀವೇನು ಪೂಜೆ ಮಾಡಬೇಕು ಅದಕ್ಕೆ ನೈವೇದ್ಯ ತೋರಿಸಬೇಕು ಅಂತ ಕಡ್ಡಾಯ ಇಲ್ಲ, ಆದ್ರೆ ನಿಮ್ಮ ಮೈಯಾಗೈತಿ, ನೀವು ಸ್ನಾನ ಮಾಡಿದಾಗ ಅದು ಸ್ವಚ್ಛ ಆಕೈತಿ, ನೀವು ಊಟ ಮಾಡುವಾಗ ಬರೀ ಕೈ ಮಾಡಿದ್ರೆ ಪ್ರಸಾದ ಆಕೈತಿ, ಕಟ್ಕೋರಿ. ಈ ರೀತಿ ಅವರ ಪ್ರಭಾವದಿಂದ ನಾ ಮಠಕ್ಕೆ ಹೋಗೋ ಹ್ಯಾಬಿಟ್ ಮಾಡ್ಕೊಂಡು, ಆದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನನಗೆ ಅಲ್ಲಿ ಹೋಗಿ ಬಂದ ತಕ್ಷಣ ಒಂಥರ ಏನೋ ಉಲ್ಲಾಸಮಯ ಇತ್ತು. ಟೆಂಪ್ರರಿ ಜಾಬ್ ಇತ್ತು, ಟೆಂಪ್ರರಿ ಜಾಬ್ ಅಂದಮೇಲೆ ಎಲ್ಲ ಸಮಸ್ಯೆಗಳು ಸ್ಟಾರ್ಟಿಂಗ್ ಇರತ್ತವೆ. ಆ ರೀತಿ ಸಮಸ್ಯೆ ಇದ್ದರೂ ಸಹಿತ ನಾನು ಆಕೆ ನಮ್ಮ ಕಲಿಗ ಅಥಣಿಯಲ್ಲಿ ಭಾಳ ಚಲೋ ಆಗಿ ನಮ್ಮ ಜೀವನ ತೆಗೆದ್ವಿ. ತಪ್ಪಿಸ್ಲಾರದೆ ಪ್ರತಿದಿನ ಶಿವಯೋಗಿ ಮಠಕ್ಕೆ ಹೋಗಿ ಬರ್ತಾ ಇದ್ವಿ. ಆ ಮಠದ ಪ್ರಭಾವ ಏನು, ನಮ್ಮ ಹಿರಿಯರ ಆಶೀರ್ವಾದ ಏನು, ಎಲ್ಲ ಸೇರಿ ನಮ್ಮದು 1999 ಪರ್ಮನೆಂಟ್ ಜಾಬ್ ನಮಗೆ ಸಿಕ್ತು. ಆಮೇಲೆ ಅದು ಆ ದಿನ ಮರೆಯಲಾರದ ದಿನ. ನಮಗೆ ಪೋಸ್ಟ್ ಆಫೀಸ್ದಿಂದ ಫೋನ್ ಬಂತು, ನಿಮ್ಮದು ಒಂದು ರಿಜಿಸ್ಟರ್ಡ್ ಲೆಟರ್ ಬಂದಿದೆ, ಬೇಗ ಬಂದರು. ಆ ಕಲ್ಯಾಣಿಯವರು ಅವಾಗ ಫೋನಿನ ಫೆಸಿಲಿಟಿ ಇರಲಿಲ್ಲ, ಅವ್ರು ಹೆಂಗೋ ಮಾಡಿ ನನಗೆ ಮೆಸೇಜ್ ಮಾಡಿದ್ದು, ಪೋಸ್ಟ್ ಆಫೀಸ್ ಕಡೆ ವೇಟ್ ಮಾಡ್ತೀನಿ ಬರ್ರಿ ಅಂತ. ಆಯಿತು, ಅಲ್ಲಿಬ್ರು ಹೋದ್ವಿ. ಅದು ತಗೊಳ್ಳುವಾಗ ಮೆಮೋ ಐತೋ ಏನೈತೋ ಭಯಭೀತವಾಗಿ ಅದನ್ನು ತೊಗೊಂಡು, ಪಕ್ಕದಾಗ ಒಂದು ಗಣಪತಿ ದೇವಸ್ಥಾನ ಇತ್ತು, ಆ ದೇವ್ರ ಮುಂದಿಟ್ಟು ಆಮೇಲೆ ಒಡೆಯುವ, ಒಂಥರ ಭಯ ವಾತಾವರಣ ಇತ್ತು, ಯಾವ ಮೂಮೆಂಟ್ ಕೈಯಲ್ಲಿ ಏನು ಬರುತ್ತೋ ಅಂತೇಳಿ. ಅಲ್ಲಿ ಹೋಗಿ ಓಪನ್ ಮಾಡಿದ ಕೂಡಲೇ ನಮ್ಮಷ್ಟು ಖುಷಿ ಯಾರೂ ಇರಲಿಲ್ಲ. ಕೆಎಲ್ಇ ಸಂಸ್ಥೆಯಲ್ಲಿ ನಮಗೆ ಪರ್ಮನೆಂಟ್ ಜಾಬ್ ಸಿಕ್ತು, ಇದು ಮೊದಲೇ ಆನಂದ. ಆಮೇಲೆ ಎರಡು ಇದ್ರ ನಂತರ ಒಂದಾದ್ಮೇಲೆ ಒಂದು ಒಳ್ಳೆ ಸುದ್ದಿನೇ, ನಾವು ಎಕ್ಸ್ಪೀರಿಯನ್ಸ್ ಒಳ್ಳೆಯದೇ ಮಾಡ್ತಾ ಹೋದ್ವಿ ಕೆಎಲ್ಇ ಒಳಗೆ. ಮುಂದೆ ಒಂದು 5-6 ತಿಂಗಳಾದ್ಮೇಲೆ ನನಗೆ ಟ್ರಾನ್ಸ್ಫರ್ ಬೇಕಾಯಿತು. ಇಲ್ಲಿ ಅಲ್ಲಿವರೆಗೆ ಸುಮ್ಮನೆ ಇದ್ವಿ 7-8 ವರ್ಷ 9 ವರ್ಷ. ಅಲ್ಲಿ ನನ್ನ ಮಗನೂ 6th and 7th ವರೆಗೆ ಬಂದಿದ್ದ. ಆಯಿತು, ಇಲ್ಲೇ ಒಂದು ಮನೆ ತೊಗೊಂಡಿದ್ರೆ ಆಯಿತು, ನಮ್ಮ ಮನೆಯವ್ರದ್ದು ಟ್ರಾನ್ಸ್ಫರ್ ಅಲ್ಲೇ ಮಾಡಿಸಿತ್ತು, ಎಲ್ಲ ಸರಳಾಗಿ ನಡೆದಿತ್ತು. ಆದ್ರೆ ಆಲ್ ಆಫ್ ಸಡನ್ ನನಗೆ ಇದು ಸೆಕೆಂಡ್ ಸೈಜ್ ಸಡನ್ ಸರ್ಪ್ರೈಸೇ, ಇಲ್ಲ ನಿಮಗೆ ಬೆಳಗಾವಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನನ್ನ ಒಬ್ಬಕ್ಕೆ ಫ್ರೆಂಡ್ ಫೋನ್ ಬಂತು. ನಾನು ಹಾಲಿಡೇಸ್ ವೆಕೇಶನ್ಗೆ ಇಲ್ಲೇ ತವ್ರ ಮನೆಗೆ ಬಂದಾಗ ಆಮೇಲೆ ನೀನು ಕರೆ ಹೇಳ್ತಾ ಇದೀಯಾ, ನಾನು ಖುಷಿ ಪಡಲ ಅಂತ ಕೇಳಿದ್ದೆ ಅವಳಿಗೆ. ಏನು ನಾ ಟ್ರೈ ಮಾಡಕತ್ತಿದ್ದೆ, ನಂದಾಗಿಲ್ಲ, ಖರೆ ನಿಮ್ದಾಗಿದೆ, ಇದು ಸೆಕೆಂಡ್ ಸರ್ಪ್ರೈಸ್, ನಾನು ಬೇಡಲಾರ್ದೆ ಕೆಎಲ್ಇ ಸಂಸ್ಥೆ ನನಗೆ ಕೊಟ್ಟದ್ದು. ಈಗ ಒಂದು ನೌಕರಿ ಸಿಗೋದು ಅವಾಗೂ ಅಷ್ಟೇ ಕಷ್ಟ ಇತ್ತು, ನಮ್ಮ ಟೈಮಿಗೂ ಅವಾಗಿನ ಲೆವೆಲ್ದಾಗ ಅದು ಅಷ್ಟೇ ಕಷ್ಟ ಇತ್ತು. ಆದರೆ ನನಗೇನು ನಮ್ಮ ಸೀನಿಯರ್ ಬೋರ್ಡ್ ಡೈರೆಕ್ಟರು ನನಗೆ ಹೋಗಂತ ಆಶೀರ್ವಾದ ಮಾಡಿ ಕಳಿಸಿದ್ರು, ನೀನು ಕರ್ಕೋತೇನೆ ಅಂತ. ಅವ್ರು ಹಂಗೆ ಕರೆಸ್ಕೊಳ್ಳಿಲ್ಲ, ನನ್ನ ಪರ್ಮನೆಂಟ್ ಹುದ್ದೆಯನ್ನು ಕೈಯಾಗಿ ಕೊಟ್ಟ. ಶಿವಯೋಗಿ ಸಹಿತ ಖಾಲಿ ಕೈಯಿಂದ ಹೋದಕ್ಕಿಗೆ ಇಷ್ಟು ದೊಡ್ಡ ಹುದ್ದೆ ಕೊಟ್ಟು ನನಗೆ ಟ್ರಾನ್ಸ್ಫರ್ ಮಾಡಿ ನಮ್ಮ ಊರಿಗೆ ಕಳಿಸ್ಕೊಟ್ರು. ಇದು ಆನಂದಮಯ ಸುದ್ದಿ ನಮಗೆ ಕೆಎಲ್ಇ ಸಂಸ್ಥೆ. ಮುಂದೆ ಬೆಳಗಾವಿದಾಗಂತೀವಿ ನಾವು, ಇಲ್ಲಿ ವರ್ಕನ್ನು ಜಾಸ್ತಿ ಇರುತ್ತೆ, ಆ ಪ್ರಕಾರ ಪ್ರತಿಯೊಂದು ವರ್ಕ್ ಕಲಿಯುವ ಅವಕಾಶ ಕೊಡ್ತು ನಮಗೆ. ಹಿಂಗಾಗಿ ಕೆಎಲ್ಡಿಯ ಸಿಹಿ ಅನುಭವಗಳು ನಮಗೆ ಭಾಳ ಇದ್ದಾವೆ. 17 ವರೆಗೆ ನಾನು ಇದ್ದೆ, 2017 ಅಲ್ಲಿವರೆಗೆ ನನಗೆ ಯಾರು ಟ್ರಾನ್ಸ್ಫರ್ದು ಕೇಳಲಿಲ್ಲ, ಏನೂ ಇಲ್ಲ. ಅಲ್ಲಿವರೆಗೆ ನನ್ನ ಮಗಂದು ಎಜುಕೇಷನ್ ಮುಗಿದು, ಅವನು ಇಲ್ಲೇ ಕೆಎಲ್ಡಿಯಿಂದ ಡೆಂಟಿಸ್ಟ್ ಆದ, ಮುಂದೆ MDS ಮಾಡಿದ. ಅಲ್ಲಿವರೆಗೆ ನಾನು ಟ್ರಾನ್ಸ್ಫರ್ ಇಲ್ಲ, ನನಗೇನೂ ತೊಂದರೆ ಇಲ್ಲ, ನಾ ಆರಾಮವಾಗಿ ಇದ್ದೆ. ಅದಕ್ಕೆ ಕೋಟಿ ಕೋಟಿ ಪ್ರಣಾಮ ಕೆಎಲ್ಡಿ ಸಂಸ್ಥೆಗೆ ಸಲ್ಲಿಸಿದ್ರು ಕಡಿಮೆ ಅಂತ ಅನಿಸ್ತಿತ್ತು ನನಗೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

ರೇಣುಧ್ವನಿ 90.4 ಎಫ್ಎಂ ನ ಎಲ್ಲ ಕೇಳುಗರಿಗೂ ಜಯಮಾಲಾಳ ನಮಸ್ಕಾರ. ರೇಡಿಯೋ ಯಾವತ್ತಿಗೂ ಅವಶ್ಯಕತೆ ಇದೆ, ಅಂದ್ರೆ ಇವತ್ತಿಗೆ ನಾಳೆಗೆ ಅನ್ನುವಂತ ಮಾತಲ್ಲ. ಅದು ಮೊದಲೆಲ್ಲ ಹುಟ್ಟಿದ್ದೇ ರೇಡಿಯೋ ಮುಖಾಂತರ ನಾವೆಲ್ಲರೂ ಕೂಡ ಎಲ್ಲಾ ಸಂದೇಶವನ್ನ ಕೇಳ್ತಾ ಇದ್ವಿ. ಈಗ ರೇಡಿಯೋನಲ್ಲಿ ಬರುವಂತಹ ಸುದ್ದಿಗಳಿದೆಲ್ಲ, ಇದು ಜಿನ್ಯೂನ್ ಆದಂತಹ ಸುದ್ದಿಗಳು ಬರುತ್ತೆ. ಅದರಲ್ಲೂ ಕೂಡ ವೇಣುಧ್ವನಿಯ ಮುಖಾಂತರ ದನಿ ಇಲ್ಲದೆ ಇರ್ತಕ್ಕಂಥವರಿಗೆ, ಅಂದ್ರೆ ಎಲ್ಲೂ ಕೂಡ ಎಲೆಮರೆಯ ಕಾಯಿಯ ಹಾಗೆ ಎಲ್ಲೋ ಅಡಿಗೆ ಕೂತಂತಹ ನಿಜವಾದ ಪ್ರತಿಭಾವಂತರನ್ನ ಒಂದು ವೇದಿಕೆಯನ್ನ ಸೃಷ್ಟಿಸಿ ಅವರಿಗೆ ಅವರ ಪ್ರತಿಭೆಯನ್ನ ತೋರಿಸಿಕೊಡುವಂತಹ ಮತ್ತು ಅವರ ಹೆಸರನ್ನ ಉಳಿಸುವಂತಹ ಮತ್ತು ಸಮಾಜಕ್ಕೆ ಅವರನ್ನ ಪರಿಚಯಿಸುವಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇದ್ದೀರಾ. ಇದು ಒಂದು ಮಾಹಿತಿ ಜೊತೆಯಲ್ಲಿ ಮನರಂಜನೆ ಅನ್ಬೋದು, ಅಥವಾ ಮನರಂಜನೆ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಇದು ಸಮಾಜ ಮುಖಿಯಾದಂತಹ ಕೆಲಸ, ತುಂಬಾ ಖುಷಿಯಾಗ್ತಿದೆ. ಕೇಳುಗರೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ನಮಸ್ಕಾರ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಕಲ್ಪನಾ ಈಶ್ವರ್ ಪಟಣ್ ಅವರು. ಮೇಡಮ್, ಈಗ ಶಿಕ್ಷಕಿಯಾಗಿ ತಮ್ಮ ಒಂದು ಜೀವನ ವೃತ್ತಿಯನ್ನ ಆರಂಭ ಮಾಡ್ತೀರಾ, ವಿದ್ಯಾರ್ಥಿಗಳೊಂದಿಗಿನ ತಮ್ಮ ಒಂದು ಅನುಭವ ಯಾವ ರೀತಿ ಇತ್ತು ಅಂತ, ಅವರೊಂದಿಗಿನ ಒಡನಾಟ?
1: ಅವರೊಂದಿಗಂತೂ ಸುಮಾರು 35 ವರ್ಷದ ಒಡನಾಟ. ತಾಲೂಕಾ ಲೆವೆಲ್ದಲ್ಲಿ ಆಗ್ಬೋದು, ಬೇರೆ ಬೇರೆ ತಾಲೂಕದಲ್ಲಿ. ಇದಕ್ಕಿಂತ ಮುಂಚೆ ನಾನು ಜಮಖಂಡಿಯಲ್ಲಿಯೂ ಇದ್ದೆ. ಯಾವಾಗ 83 to 86 ಜಮಖಂಡಿ BLD ಸಂಸ್ಥೆಯಲ್ಲಿ ನಾನು ಸೇವೆ ಮಾಡಿ ಬಂದಿದ್ದೀನಿ. ಹೀಗಾಗಿ ಬೇರೆ ಬೇರೆ ಊರಿನ ಹುಡುಗರೊಂದಿಗೆ ಒಡನಾಟ, ಎಲ್ಲೇ ಇದ್ದರೂ ಸಹಿತ ಎಲ್ಲ ಮಕ್ಕಳ ಟೆಂಡೆನ್ಸಿ ಒಂದೇ ಇರುತ್ತೆ. ಇಲ್ಲಿ ಕಾನ್ವೆಂಟ್ ಹುಡುಗರು ಇರ್ಬೋದು, ಅಲ್ಲಿ ಕನ್ನಡ ಮೀಡಿಯಂ ಹುಡುಗರು ಇರ್ಬೋದು, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಕಲಿಯುವ ತವಕ ಹುಡುಗರಲ್ಲಿ ಭಾಳ ಐತಿ. ಕಾರಣ ಶಿಕ್ಷಕರು ಭಾಳ ಎಚ್ಚರಿಕೆಯಿಂದ ಮಕ್ಕಳಿಗೆ ಪಾಠವನ್ನು ಮಾಡಬೇಕು. ಯಾಕಂದ್ರೆ ಕ್ಯೂರಿಯಾಸಿಟಿಯಿಂದ ಹುಡುಗರು ಎಷ್ಟೋ ಕ್ವಶನ್ಸ್ ಕೇಳ್ತಿರ್ತಾವ. ಅದಕ್ಕೆ ನಾವು ಬೇಜಾರು ಮಾಡಿಕೊಂಡು ಉತ್ತರ ಕೊಡುವಂಥ ಆ ರೀತಿಯೂ ವಾತಾವರಣ ಕೆಲವೊಂದು ಇರ್ತೈತಿ. ಆದ್ರೆ ನಾವು ಯಾವತ್ತೂ ನಾವು ಕ್ಲಾಸ್ ಸೆಂಟರ್ ಆಗುವ ಶಾಂತ ಚಿತ್ತದಿಂದ ಹೋಗಿ ಆ ಹುಡುಗರ ಸಮಸ್ಯೆಗಳು ಏನೇ ಇದ್ರೂ ನಾವು ಬಗೆಹರಿಸುವ ಅಂತ ಒಂದು ಸ್ಟೇಜ್ದಾಗಿರ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಮಕ್ಕಳೊಂದಿಗಂತೂ ನಾವು ಮನೆ ಮರಿತೇವಿ, ಮನೆ ಸಮಸ್ಯೆ ಮರಿತೇವಿ. ಯಾಕಂದ್ರೆ ಅವ್ರು ಕೇಳು ಕ್ವಶನ್, ಅವ್ರ ಜೊತೆ ಇರೋದು, ಅದಾದ್ಮೇಲೆ ಲ್ಯಾಬ್ದಾಗ ಅವ್ರು ಮಾಡುವಂಥ ಟೆಸ್ಟ್ಗಳು ಅದೆಲ್ಲ ನೋಡಿ ನಮಗೆ ಭಾಳ ಒಂಥರ ಒಂದು ಯಾವುದೋ ಬೇರೆ ವಾತಾವರಣದಾಗ ನಾವು ಹೋದಂಗೆ ಅನುಭವ ಆಕೈತಿ. ಇನ್ನೊಂದಂದ್ರೆ ನಾವು ಮಕ್ಕಳೊಂದಿಗೆ ಇರ್ತೇವೆ, ಆ ನಮಗೇನು ನಾವು ಕಲಿಸೋದು ಒಂದು ಅದು ಒಂದೇ ನಮ್ಮ ತಲೆಯಲ್ಲಿ ಇರ್ತೈತಿ. ಒಂದು ಪ್ರಾಕ್ಟಿಕಲ್ ಕೊಟ್ಟದ್ದನ್ನು ಇದು ಇವತ್ತು ಮಾಡಿಸ್ಬೇಕು, ಎಲ್ಲರೂ ಕರೆಕ್ಟ್ ಮಾಡ್ಯಾರೇನೋ ನೋಡಬೇಕು, ತಪ್ಪಿದಲ್ಲಿ ಹೇಳಬೇಕು. ಇದು ಬಿಟ್ಟರೆ ನಮ್ಮಲ್ಲಿ ಸೆಕೆಂಡ್ ಆಪ್ಷನ್ ಏನೂ ಇರಲ್ಲ. ಆದರೆ ಒಮ್ಮೆ ಏನಾಯಿತು, ಅದು ತಪ್ಪು ನನ್ನ ಕೈಯಿಂದಾಗಿದ್ದು. ಒಬ್ಬ ಹುಡುಗ ಲೇಟಾಗಿ ಬಂದ. ಲೇಟಾಗಿ ಬಂದ ತಕ್ಷಣ ನಾನು ಪ್ಲೀಸ್ ಸ್ಟ್ಯಾಂಡ್ ಔಟ್ಸೈಡ್ ಓನ್ಲಿ ಅಂತ ಬೈದೆ. 8:30 ಆಗಿತ್ತು, 8 ಗಂಟೆಗೆ ಪ್ರಾಕ್ಟಿಕಲ್ ಇತ್ತು. ಅವ್ನು ಹಂಗೆ ನಿಂತ. ಅವ್ನು ಸೆಕೆಂಡ್ ಟೈಮ್ ನಾನು ಕೇಳೋಕ್ಕೂ ಬರಲಿಲ್ಲ. ಆಮೇಲೆ ನಾನು ಅವ್ನ ಹತ್ರ ಬಾ ಒಳಗೆ ಬಾ ಅಂತಂದೆ. ಬಂದಮೇಲೆ ಯಾಕಪ್ಪ 8 ಗಂಟೆ ಟೈಮು, ಯಾಕೆ ಲೇಟ್ ಆಯಿತು, ಬಸ್ ಸಿಗಲಿಲ್ವಾ ನಿನಗೆ ಅಂತ ಕೇಳಿದ ಕೂಡಲೇ, ಇಲ್ರಿ ಮೇಡಮ್ ನನಗೆ ಲೇಟ್ ಆಯಿತು. ನಾನು ಅದನ್ನ ಕೇಳ್ತಾ ಇದ್ದು ಯಾಕೆ ಲೇಟ್ ಆಯಿತು. ಅವ ಆನ್ಸರ್ ಹೇಳಿ ಕೂಡ ಅಂತಂದು ನಾನು ಒಂದು ಸ್ವಲ್ಪ ಶಾಂತಾಗಿ, ಯಾಕೆ ಏನು ಆರಾಮಿಲ್ಲೇನು, ಮನೆಯಾಗ ಯಾರಿಗೂ ಆರಾಮಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಕೇಳಿದ ಕೂಡಲೇ ಆ ಹುಡುಗ ಏನು ಹೇಳಬೇಕು, ರಾತ್ರಿ ನಮ್ಮ ತಂದೆ ತಾಯಿ ಭಾಳ ಜಗಳ ಆತರಿ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ತಾಯಿ ಏನಾದರೂ ತನ್ನ ಜೀವ ಮಾಡ್ಕೋತಾಳಂದು ಭಯಪಟ್ಟು ನಮ್ಮ ತಂದೆ ಆಫೀಸ್ಗೆ ಹೋಗುವವರೆಗೆ ನಾನು ನಿಂತು ಅವಳಿಗೆ ಸಮಾಧಾನ ಮಾಡಿ ಬಂದೆ. ಅದಕ್ಕೆ ನನಗೆ ಅರ್ಧ ತಾಸು ಲೇಟ್ ಅಂದ. ಒಂದು ತಾಯಿ ಜೀವ ಉಳ್ಸಾಕ ಆ ಹುಡುಗ ಅರ್ಧ ತಾಸು ಟೈಮನ್ನು ಹಾಕಿದ್ದ. ಅದಕ್ಕೆ ನನಗೆ ಪಶ್ಚಾತ್ತಾಪ ಆಗೋದು. ಆ ಹುಡುಗನ ನಾನು ತಿಳ್ಕೊಲಾರ್ದ ಅವನ ಮೇಲೆ ಜೋರು ಮಾಡಿದ್ದೆಲ್ಲ. ತಾಯಿ ಏನಾದರೂ ಆಗಲಿ ಅಂತ 8-15 ನಿಮಿಷ ಇರ್ತ ಬಿಟ್ಟು ಇನ್ ಟೈಮ್ ಕಾಲೇಜ್ಗೆ ಇರ್ಬೋದಿತ್ತು. ಆದರೆ ತಾಯಿಗೆ ಸಮಾಧಾನ ಮಾಡಿ ತಂದೆನ ಕಳಿಸಿ ಆ ಬಂದ. ಅಂದ್ರೆ ಮಕ್ಕಳು ಇಷ್ಟು ರೆಸ್ಪಾನ್ಸಿಬಲ್ ಇರ್ತಾವೆ ಪಾಲಕರ ಬಗ್ಗೆ. ಇದೊಂದು ನಾನು ಆ ಹುಡುಗನಿಂದ ನನಗೆ ಕಲಿಯಕ್ಕೆ ಸಿಕ್ಕಿದ್ದು, ಅದು ಭಾಳ ಖುಷಿ ಅನ್ನಿಸ್ತು. ಇದನ್ನು ಜೀವನದಾಗ ನನಗೆ ಯಾರು ಕಲಿಸ್ತಿರಲಿಲ್ಲ. ನಮ್ಮ ಕೆಲಸ ನಮ್ಮ ಡ್ಯೂಟಿ ಅಷ್ಟೇ ಮಾಡ್ತಾ ಇದ್ವಿ, ಆದ್ರೆ ಹುಡುಗರು ಆಳ ಕಿಳಿತಾ ಇರಲಿಲ್ಲ. ಇನ್ನೊಂದಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ದಲ್ಲಿ ಒಬ್ಬ ಹುಡುಗ 2:30 ಆದರೂ ಬರಲಿಲ್ಲ. ಅವನು ಇಲ್ಲಿ ಅವನೇ ಲೋಕಲ್ ನನಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು ಆ ಹುಡುಗ. ಅವ್ನಿಗೆ ಫೋನ್ ಮಾಡಿದ್ದು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ಆಮೇಲೇನೋ ಒಂದು ಫೋನ್ ರಿಸೀವ್ ಮಾಡಿದ. ಮಾಡಿದ್ಕು ನಾನು ಬೈದೆ, ನೀನು ಎಕ್ಸಾಮಿನೇಷನ್ ಐತಿ, ನೀನು ವೀರೇಶ್ಲ ಅಂತಂದ್ಕೊಳ್ಳಿ. ಹೌದು ರೀ ಅಂತ. ಮತ್ತು ಎಲ್ಲಿ ಇದ್ದಲ್ಲಿಂದ ಅರ್ಜೆಂಟ್ ಬಾ, ಬ್ಯಾಡ್ ಹೇಳ್ರಿ ಮೇಡಮ್ ಇರೋವಲ್ ತಕ್ಕ ಅಂದ. ಅದು ನಾ ಏನೂ ಕೇಳಂಗಿಲ್ಲ, ನೀ ಇಲ್ಲಿ ಎಕ್ಸಾಮಿಗೆ ಬರಬೇಕು 10 ನಿಮಿಷದಾಗ. ಆ ಹುಡುಗ ಬಂದ. ನಿನಗೇನು ಹೆಲ್ಪ್ ಬೇಕೇನು ಅಂತ ಕೇಳಿದ ನಾನು. ಐಡೆಂಟಿಫಿಕೇಶನ್ ಬರ್ತಾವಲ್ಲ ಹೇಳಬೇಕು, ಏ ನಾ ಮಾಡ್ತೀನಿ ರೀ ಅಂದ. ಅಂದ್ರೆ ಅವೇನು ನನ್ನ ಕಡೆ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಎಲ್ಲ ಎಕ್ಸಾಮ್ ಮಾಡಿದ, ಓವರ್ಆಲ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಮಾಡಿ. ಹೋಗುವಾಗ ನಾ ಅವನು ಕರೆದೆ, ಮತ್ತು ಯಾಕೆ ವೀರೇಶ್ ಯಾಕೆ ರೆಸ್ಪಾನ್ಸ್ ಮಾಡೋಕ್ಕತ್ತಿರಲಿಲ್ಲ, ಏನಾಯಿತು? ನನಗೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಮೇಡಮ್, ಅದಕ್ಕೆ ನಾ ಇದು ಬಿಡಾಮಿದ್ದೆ. ಇದು ಮೊದಲೇ ಹೇಳಬಾರ್ದೇನೋ ಅಂತಂದೆ. ಹಾಂ, ಅಂದರೆ ಇಷ್ಟು ಚಲೋ ಸುದ್ದಿನೂ ಹುಡುಗರು ಹೇಳಿರಂಗಿಲ್ಲ, ಅವ್ರ ಲಕ್ಷ್ಯ ಇರಂಗಿಲ್ಲ. BSc ಏನು ಡ್ರಾಪ್ ಮಾಡಿ ನಾನು ಜೂನ್ ಅಡ್ಮಿಷನ್ ಮಾಡಿಸ್ತೇನೆ ಮೆಡಿಕಲ್ಗೆ, ಇದಿತ್ತು. ಆದರೆ ಆ ಹುಡುಗನ ಬ್ಯಾಡ್ ಲಕ್ ಏನು, ಅವ್ನು ಮೆಡಿಕಲ್ಗೆ ಹೋಗಲಿಲ್ಲ, ಮುಂದೆ BSc ಕಂಟಿನ್ಯೂ ಮಾಡ್ದ. ಅಂದ್ರೆ ನಾವು ಬೆನ್ನು ಹತ್ತಿ ಕರೆದಿದ್ದಕ್ಕೆ ಅವನು 1 ಇಯರ್ ಉಳಿತು ಅಂತ ನನಗೆ ಖುಷಿ ಆಯಿತು. ಹೀಗಾಗಿ ಮಕ್ಕಳನ್ನ ನಾವು ಒಂದು ಸ್ವಲ್ಪ ಕೌನ್ಸಿಲಿಂಗ್ ಥರನೂ ಟೀಚ್ ಮಾಡಬೇಕಾದ್ದು ಟೀಚರ್ ಕರ್ತವ್ಯ. ಬರೇ ಕಲಿಸಿ 100 ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಟೆಂಡೆನ್ಸಿ ಈಗ ಐತಿ, ಅದು ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಕೌನ್ಸಿಲಿಂಗ್ ಆಗಬೇಕು, ಸ್ವಲ್ಪ ಮಾರಲ್ ಎಜುಕೇಷನ್ ಅನ್ನೋದು ಸಹಿತ ಸಾಧ್ಯವಾದಷ್ಟು ನಾವು ಇಂಪಾರ್ಟ್ ಮಾಡಬೇಕು. ಒಂದು 5 ಮಿನಿಟ್ಸ್
0: ಓದಿನ ಜೊತೆ ಜೊತೆಗೆ
1: ಜೊತೆಗೆ ನಾವು ಒಂದು 5 ಮಿನಿಟ್ಸ್ ಅದು ಅದು ಅವಶ್ಯಕತೆ ಭಾಳ ಇದೆ. ಯಾಕಂದ್ರೆ ಈಗಿನ ಮಕ್ಕಳಿಗೆ ರೆಜಿಸ್ಟೆನ್ಸ್ ಇಲ್ಲ. ಒಂದು ದಿವಸ ಪೇಪರ್ ನ್ಯೂಸ್ ನೋಡ್ಲಾರ್ದ ಹೋಗೋದಿಲ್ಲ. ವಿದ್ಯಾರ್ಥಿಗಳ ಸಾವು, ಸುಯಿಸೈಡ್ ಮಾಡ್ಕೊಂಡು ಸಾವು, ಆ ಘಾತಕರ, ಆ ಫ್ಯಾಮಿಲಿ ದುಃಖದಾಗ ಮುಳುಗ್ತೈತಿ, ಆ ಕಾಲೇಜ್ ದುಃಖದಾಗ ಮುಳುಗ್ತೈತಿ. ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಅದು ಟೀಚರ್ ಕರ್ತವ್ಯನೂ ಅಷ್ಟೇ ಮಹತ್ವದ್ದು, ಪಾಲಕರ ಕರ್ತವ್ಯನೂ ಅಷ್ಟೇ ಮಹತ್ವದ್ದು ಅಂತ ಅನ್ನಿಸ್ತೈತಿ. ನಮ್ಮ ಮಕ್ಕಳನ್ನ ಉಳಿಸ್ಕೋಬೇಕು ಅಂದ್ರೆ ನಾವು ಅವ್ರಿಗೆ ಸಂಸ್ಕಾರ ಕೊಡಲೇಬೇಕು. ಸಂಸ್ಕಾರ ಬರೇ ವಿದ್ಯಾಭ್ಯಾಸದ ಜೊತೆ ಇದನ್ನು ಸಹಿತ ಅಷ್ಟೇ ಅವಶ್ಯ ಐತಿ ಅಂತ ಅನ್ನಿಸ್ತೈತಿ.
0: ಮೇಡಮ್, ಮಕ್ಕಳ ಬಗ್ಗೆ ಇಷ್ಟೊಂದು ಕಾಳಜಿ ಹೊಂದಿರುವಂತಹ ತಾವು, ಈ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಬ್ಬ ಪ್ರಾಧ್ಯಾಪಕರಾಗಿ ಯಾವ ಒಂದು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
1: ವಿದ್ಯಾರ್ಥಿಗಳಿಗೆ ಸಲಹೆ ನೀಡುವುದು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಅನ್ನೋಕ್ಕಿಂತ ಶಿಕ್ಷಣ ಸಂಸ್ಥೆಗಳಿಗೆ, ಶಾಲೆಗಳಿಗೆ, ಕಾಲೇಜ್ಗಳಿಗೆ, ಎಲ್ಲ ಕಾಲೇಜ್ದಾಗ ಐತಿ ಈಗ ಯೋಗ ಡೇ ಅಂತ, ಇಂಟರ್ನ್ಯಾಷನಲ್ ಯೋಗ ಡೇನೂ ಇದೆ. ಸೊ ಕಂಪಲ್ಸರಿ ವೀಕ್ಲಿ ಒನ್ಸ್ ಯೋಗ ಕ್ಲಾಸಸ್ ವಿತ್ ಕಂಪಲ್ಸರಿ ಅಟೆಂಡೆನ್ಸ್, ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಒಂದು 100 ಹುಡುಗರು ಇದ್ರೆ ಒಂದು 15 ಹುಡುಗರಾದ್ರೂ ಇಂಟ್ರೆಸ್ಟೆಡ್ ಇರ್ತಾರೆ, ಅದರಲ್ಲಿ 85% ಹೋಗ್ಲಿ. ಅದರಲ್ಲಿ ಬರೇ ಆಸನ ಇರಲ್ಲ, ಬರೇ ಎಕ್ಸಸೈಸ್ ಇರಲ್ಲ, ಅದರಲ್ಲಿ ಧ್ಯಾನ ಇರುತ್ತೆ, ಅದರಲ್ಲಿ ಪ್ರಾಣಾಯಾಮ ಹೆಂಗೆ ಮಾಡೋದು, ಮೆಡಿಟೇಷನ್ ಹೆಂಗೆ ಮಾಡೋದು, ಅದರ ಲಾಭಗಳು ಏನು ಹೇಳ್ಕೊಡ್ತಾರೆ. ಅದಕ್ಕೆ ಈ ಆಫ್ಟರ್ ಕಾಲೇಜ್ ಅವರ್ಸ್, ಆಫ್ಟರ್ ಸ್ಕೂಲ್ ಅವರ್ಸ್ ಮಕ್ಕಳಿಗೆ ಟೈಮ್ ಇರಲ್ಲ, ಬಂದ ತಕ್ಷಣ ಬ್ಯಾಗ್ ಒಗೆದು ಟ್ಯೂಷನ್ಗೆ ಹೋಗೋದು, ಆ ರುಟೀನ್ ಇರ್ತಿತ್ತು. ಅದಕ್ಕೆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮಾಡ್ಕೊಂಡ್ರೆ ಅವರಿಗೆ ಒಂದು ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡು ರೆಸಿಸ್ಟೆನ್ಸ್ ಬರಬಹುದು ಅಂತ ನನಗನ್ಸುತ್ತೆ. ಇದು ಅವಶ್ಯಕತೆ ಇದೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ತಾವು ಒಂದು ಜನತಾ ಬಜಾರ್ನಲ್ಲಿ ಉಪಾಧ್ಯಕ್ಷೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತೀರಾ, ಆ ಒಂದು ಅನುಭವ ತಮ್ಮ ಒಂದು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಯಾವ ರೀತಿ ಸಹಾಯ ಮಾಡ್ತಾ ಹೋಯ್ತು ಅಂತ?
1: ಜನತಾ ಬಜಾರ್ ಅಂತ ದೊಡ್ಡ ಸಂಸ್ಥೆ, ಈಗ 50 ಆಗತ್ತೆ ಈ ವರ್ಷದಕ್ಕೆ. ಅದೇನು 76 ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದಾಗಿದ್ದರಿಂದ ನಮ್ಮ ತಾಯಿಯವರು ಬೋರ್ಡ್ದಲ್ಲಿ ಇದ್ದರು. ಅವರಿಗೂ ಅವಾಗಿನ ಅಧ್ಯಕ್ಷರು ಅದಾರೆ, ಈಗ ಸಹಿತ ಓಲ್ಡ್ ಏಜಲ್ಲಿದ್ದಾರೆ. ಅವರು ಇವ್ರಿಗೊಂದು ಸೊಸೈಟಿನೂ ಕೊಟ್ಟಿದ್ದರು, ಮಹಿಳಾ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ. ನಮ್ಮ ತಾಯಿಯವರು ಸೋಷಿಯಲ್ ವರ್ಕರ್ ಇರೋದ್ರಿಂದ ಆ ಕನ್ಸ್ಯೂಮರ್ ಸೊಸೈಟಿನೂ ಚೆನ್ನಾಗಿ ನಡೆಸಿದ್ರು. ಬೆಸ್ಟ್ ಸೊಸೈಟಿ ಇನ್ ಕರ್ನಾಟಕ ಅವಾರ್ಡು ಬಂದಿತ್ತು ಅದಕ್ಕೆ. ಇದನ್ನೆಲ್ಲ ನಾವು ಸಣ್ಣವರು ಇದ್ದಾಗ ನೋಡಿದ್ವಿ. ನಮ್ಮ ತಾಯಿಯ ಮರಣದ ನಂತರ ಅಲ್ಲಿ ಎಕ್ಸ್ ಮೇಯರ್ ಸಿದ್ದನಗೌಡ ಪಾಟೀಲ್ ಅವರಿದ್ದರು. ಅವರು ಒಂದು ದಿವಸ ನಮ್ಮ ಕಾಲೇಜ್ ಕ್ಯಾಂಪಸ್ದಲ್ಲಿ ನನಗೆ ಭೇಟಿಯಾಗಿ, ಅಮ್ಮ ನೀ ಇಲ್ಲೇ ಅದೇನೋ ನಮ್ಗೆ ಗೊತ್ತಿರಲಿಲ್ಲ, ಹಂಗಾದ್ರೆ ನಿಮ್ಮ ಅವನ ಜಾಗ ನಿಂತು ತಗೋತೀವಿ ಅಟೆಂಡ್ ಮಾಡಿದ್ರು. ನಾವು ನಂದೇ ನಾವು ಕಾಲೇಜಲ್ಲಿ ಇರೋದು, ಇಲ್ಲಿ ಕೆಲಸ ಮಾಡೋದು, ನನಗೆ ಹದರಿ ಅಲ್ಲಿ ಅಟೆಂಡ್ ಮಾಡೋಕ್ಕೆ ಎಷ್ಟಾಗತ್ತೆ ಗೊತ್ತಿಲ್ಲ ಅಂತ. ಅದೆಲ್ಲ ನಾನು ನೋಡ್ತೀನಿಲ್ಲ, ಅವಶ್ಯಕತೆ ಇದ್ದಾಗ ನಿಮ್ದು ಕರೆಸ್ತೀನಿ, ಇಲ್ಲ ಅಥವಾ ನಿಮ್ದು ನೀವು ಬರಬೇಕಾಗಿದ್ರೆ ನಿಮ್ಮ ಕೆಲಸ ಮುಗಿಸ್ಕೋರಿ. ಈ ರೀತಿ ಅವರು ನನಗೆ ಧೈರ್ಯ ತುಂಬಿ ನನ್ನನ್ನು ತೊಗೊಂಡ್ರು. ತೊಗೊಂಡು ಒಂದು 5 ಉಪಾಧ್ಯಕ್ಷ ಸ್ಥಾನ ಸಹಿತ ಕೊಟ್ಟಿದ್ರು. ಆದರೆ ಅಲ್ಲಿ ಕಲಿಬೇಕಾಗಿದ್ದು ಇಷ್ಟಂದರೆ, ಅದಂತೂ ದೊಡ್ಡ ಸೊಸೈಟಿ, ಎಲ್ಲ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಅಂಡರ್ ಜನತಾ ಬಜಾರ್ ಬರ್ತಾವೆ, ಎಲ್ಲ ರೇಷನ್ ಅಂಗಡಿಗಳು ಬರ್ತವೆ, ಗೋಡಾವನ್ಗಳು ಬರ್ತವೆ, ಆಮೇಲೆ ಲಾರ್ಜ್ ಸ್ಕೇಲ್ದಾಗ ಗೌರ್ಮೆಂಟದ್ದು ಏನು ಸಪ್ಲೈ ಇರುತ್ತೆ ಅದನ್ನ ಆಯಾ ಸೊಸೈಟಿಗಳಿಗೆ ವಿಲೇವಾರ್ ಮಾಡೋ ಕೆಲಸ ಅವರದ್ದು. ಅದರಲ್ಲಿ ಕಲಿಯುವುದಂತೂ ಸಾಕಷ್ಟಿದೆ. ಆದರೆ ನಾನು ನೋಡಿದ್ದು ಸಿದ್ದನಗೌಡರ ಮೆಮರಿ ಪವರ್, ವರ್ಕ್ ಚಾತುರ್ಯತೆ. ಅವ್ರು ಏನಿಲ್ಲಂದ್ರೆ 80 ಮೇಲ್ಗಡೆ ಇದ್ದರು ಅವಾಗ. ಆದರೆ 10 ಹಿಂದಿನ ಅಕೌಂಟ್ ಯಾರು ಕೇಳಿದ್ರು ಸಹಿತ ಟಿಪ್ ಆಫ್ ಟಂಗ್ ಅವರು ಆನ್ಸರ್ ಇರ್ತಿತ್ತು. ಅಷ್ಟು ಮೆಮರಿ ಶಾರ್ಪ್ ಇತ್ತು ಅವ್ರು. ನನಗೆ ಮೆಮರಿ ಶಾರ್ಪ್ ಹೆಂಗೆ ಇಟ್ಕೋಬೇಕು ಅದನ್ನು ಅವ್ರ ಕಡೆಯಿಂದ ನನಗೆ ಕಲಿಯಕ್ಕೆ ಸಿಕ್ ಅವ್ರು ಅದ ನವ್ರು ನಾ ಏನು ಕಲ್ತಿಲ್ವ, ನಾ ಮುಂಜಾನೆ 1/2 ಮನೆ ಮುಂದೆ ಅಡ್ಡಾಡ್ತಿರ್ತೀನಿ ಅಲ್ಲಿ, ನಾ ಏನು ಕಲ್ತಿಲ್ಲ. ಖರೆ ವಾಸ್ಟ್ ನಾಲೆಜ್ ಇತ್ತು. ಒಬ್ಬ ಶೆಡ್ಜಿ ಹೆಂಗೆ ನಡೆಸ್ತಾರ ಆ ರೀತಿ ಜನತಾ ಬಜಾರ್ ನಡೆಸ್ತಾ ಬಂದರು. ಈಗ ಅವರು ಇಲ್ಲ, ಅವರು ಚಿರಂಜೀವಿ ಮಹಾಂತೇಶ್ವರ ನಡೆಸ್ತಾ ಇದ್ದಾರೆ.
0: ಮೇಡಮ್, ತಾವು ಬದುಕಿನುದ್ದಕ್ಕೂ ಒಂದು ಮಕ್ಕಳಿಂದ ಹಿಡಿದು ತಮಗೆ ಯಾರ್ಯಾರು ಸ್ಫೂರ್ತಿಯನ್ನ ನೀಡ್ತಾರೆ ಅವರಿಂದ ಒಂದು ಬದುಕಿನ ಒಂದೊಂದು ಪಾಠವನ್ನ ಕಲಿತಾ ಹೋದ್ರಿ. ಈಗ ಮಹಿಳೆಯರು ಆತ್ಮವಿಶ್ವಾಸದಿಂದ ಬದುಕಬೇಕು ಅನ್ನೋದಾದ್ರೆ ಅವರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಮಹಿಳೆ ಮೇಡಮ್, ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಮಹಿಳೆಯರು ಅಂತೂ ಸ್ಪೆಸಿಫೈ ಮಾಡೋದು ಬೇಡ. ಯಾಕಂದ್ರೆ ನಾವು ಮನೆಯಲ್ಲಿ 4 ಹೆಣ್ಣು ಮಕ್ಕಳು, 5 ಐದು ಒಬ್ಬ ತೀರ್ಕೊಂಡು, ನಮ್ಮಲ್ಲಿ ಎಂದೂ ಗಂಡು ಮಕ್ಕಳು ಇಲ್ಲ, ನಮ್ಗೆ ಅಣ್ಣ ಇಲ್ಲ, ಈ ಕೊರತೆ ನಾವು ಬರೋಕ್ಕೆ ಚಾನ್ಸೇ ಕೊಡಲಿಲ್ಲ. ಅದಕ್ಕೆ ಆತ್ಮವಿಶ್ವಾಸದಿಂದ ಎಲ್ಲರೂ ಹೆಂಗೆ ಬದುಕಬೇಕು ಅಂತ ನಾ ಹೇಳ ಬಯಸ್ತೀನಿ.
0: ಖಂಡಿತ ಮೇಡಮ್.
1: ಈಗೇನೈತಿ, ಎಲ್ಲರೂ ಎಜುಕೇಟೆಡ್ ಮಹಿಳೆ ಇರ್ತಾರಂತಿಲ್ಲ. ಈಗ ನಾವು ಇದ್ದಾಗ 76 ನಾವು SSLC ಮುಗಿಸಿದ ನಂತರ ನಮ್ಮಲ್ಲಿ 1.45% ಅಷ್ಟು ನಾವು ಕಾಲೇಜ್ ಕಂಟಿನ್ಯೂ ಮಾಡಿದ್ವಿ. ಆದರೆ ಮಿಕ್ಕಿದವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಆಗಲಿಲ್ಲ ಅಂದರೆ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಕೆಲವೊಂದು ಸಂಪ್ರದಾಯದ ಕುಟುಂಬದವರು ಹುಡುಗಿಯಾದ ಮೇಲೆ ಕಾಲೇಜ್ಗೆ ಕಳಿಸೋದು, ಗಂಡು ಹುಡುಗರು ಇರ್ತಾರೆ ಬೇಡ ಒಳ್ಳೆ ಮಂತ ನೋಡಿ ಮದುವೆ ಮಾಡಿಕೊಡೋದು, ಹಿಂಗಂದು ಸಹಿತ ಇಂಟೆಲಿಜೆಂಟ್ ಹುಡುಗಿಯರು ಇದ್ದರು ಸಹಿತ ಅವ್ರಿಗೆ ಶಿಕ್ಷಣ ಅವಕಾಶ ಮುಂದೆ ದೊರೆಯಲಿಲ್ಲ. ಅದಕ್ಕೆ ಅಂಥವ್ರಿಗೆ ಅಂಥವ್ರಂತೀ ತಮಗೆ ಇದ್ದಂಥ ಟ್ಯಾಲೆಂಟನ್ನು ಯೂಸ್ ಮಾಡ್ತಾ ಬಂದಾರೆ. ಟೇಲ್ರಿಂಗ್ ಕಲಿಬೋದು ಆಗಿನ ಕಾಲದಲ್ಲಿ, ನಮ್ಮ ಟೈಮ್ ಅಂತ ಹೇಳ್ತೀನಿ, ಅವಾಗ ಟೇಲ್ರಿಂಗ್ ಇತ್ತು. ಅವಾಗ ನಾವು ಟೈಪಿಂಗ್ ಎಲ್ಲ ಮಾಡಿದ್ದೇವೆ ಕಾಲೇಜ್ ಮುಗಿದ ತಕ್ಷಣ. ಅದು ಮನೆಯಲ್ಲಿ ಹೇಳಲಾರದೆ ಟೈಪಿಂಗ್ ಕ್ಲಾಸ್ ಜಾಯಿನ್ ಆಗಿ ಆಮೇಲೆ ಬಯಸ್ಕೊಂಡು ಇದೆಲ್ಲ ಆಗಿದೆ. ಆಮೇಲೆ ಅದೇ ರೀತಿಯಲ್ಲಿ ಹವ್ಯಾಸಗಳನ್ನು ಡೆವಲಪ್ ಮಾಡ್ಬೋದು, ನಾವು ರೀಡಿಂಗ್ ಡೆವಲಪ್ ಮಾಡ್ಬೋದು. ರೀಡಿಂಗ್ ಅಂದರೆ ನಾವು ಕಾಲೇಜಿಗೆ ಹೋಗಿ ಪರೀಕ್ಷೆನೇ ಕುಂತು ಪಾಸ್ ಮಾಡಬೇಕು ಅಂತಿಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ ಬರೇ SSLC ಒಳಗೆ ಇದ್ಕೊಂಡು ಇಷ್ಟು ನಾಲೆಜಬಲ್ ಇದ್ದಾರೆ. ಖರೆ ನಾವು ಅದು ನೋಡಿ ಅಪ್ರಿಸಿಯೇಟ್ ಮಾಡ್ಬೇಕನ್ನಿಸ್ತ. ನಾವು ಬರೇ ಒಂದೊಂದು ಡಿಗ್ರಿ ಹಚ್ಕೊಂಡು ಕೂತಿದ್ದೀವಿ, ಅವ್ರು ಏನಿಲ್ಲದ ನಾಲೆಜ್ದಾಗ ಮುಂದೆ ಬಂದರು. ಅದಕ್ಕೆ ಓದೋ ಹವ್ಯಾಸ ನಾವು ಡೆವಲಪ್ ಮಾಡ್ಬೋದು. ಆಮೇಲೆ ನಾವು ಯೋಗ ಕ್ಲಾಸ್ಗೂ ಒಂದು ಮಾಡ್ಬೋದು ಅಥವಾ ಸಂಗೀತ ಕಲಿಬೋದು. ಈಗ ಅಷ್ಟಾದ ಯಾಕೆ ಮನೆಯಿಂದ ಅನುಕೂಲಸ್ಥ ಇದ್ದವರು ಫಾರಿನ್ ಲ್ಯಾಂಗ್ವೇಜಸ್ ಕಲೀರಿ ಮನೆಯಲ್ಲಿ ಕೂತ್ಕೊಂಡು. ಈಗಂತೂ ಗ್ಲೋಬಲೈಸೇಷನ್ ಐತಿ, ಆರಾಮ ಯಾರು ಎಲ್ಲಿ ಬೇಕಾದರೂ ಯಾವ ಮೂಮೆಂಟ್ದಾಗು ಇರ್ಬೋದು. ಹಿಂಗೆ ಸಾಕಷ್ಟು ಹವ್ಯಾಸಗಳು ಅದಾವ. ಸಂಗೀತ ಕಲೀರಿ, ನಂತರ ಜೀವನದಕ್ಕೂ ಸಂಗೀತ ಕ್ಲಾಸ್ ತಗೋರಿ. ಅದು ಚೆನ್ನಾಗಿ ನಡೆದಿದೆ, ಈಗ ಎಲ್ಲ ಕಡೆ ಸಂಗೀತ ಕ್ಲಾಸ್ ಡಿಮಾಂಡ್ ಐತಿ. ಈಗ ಹವ್ಯಾಸಗಳನ್ನು ಡೆವಲಪ್ ಮಾಡ್ಕೊಂಡು ಹತ್ತದ ಏನಾದರೂ ಮಾಡ್ಬೋದು. ಟೇಲರಿಂಗು, ಫ್ಯಾಷನ್ ಡಿಸೈನಿಂಗು, ವಾಸ್ಟ್ ಡೆವಲಪಿಂಗ್ ಫೀಲ್ಡಿಗೆ. ಅದಕ್ಕೆ ಮಹಿಳೆಯರಿಗೆ ಏನಂತೇನೆ, ಈಗಿನ ಕಾಲ ಈಗ ಮುಂಚೆ ಥರ ಒಲಿ ಊದಿ ಅಡುಗೆ ಮಾಡುವ ಸಿಸ್ಟಮ್ ಇಲ್ಲ. ಒಂದು ಗಂಟೆ ಸಾಕು ಅಡುಗೆ ಆಗಕ್ಕೆ. ಈಗಿರೋದು ಮನೆಯಲ್ಲಿ ಮೂರು ಇಲ್ಲ ನಾಲ್ಕು ಜನ, ನಾಲ್ಕು ಜನನೂ ಭಾಳ ಆಯಿತು, ಮೂರೇ ಜನ ಇರೋದು. ಅದಕ್ಕೆ ಅಷ್ಟು ಮಂದಿಗೆ ಅಡುಗೆ ಮಾಡೋದು ತೊಂದರೆ ಆಗಂಗಿಲ್ಲ. ಅದಕ್ಕೆ ಅದನ್ನು ಮಾಡ್ಬೋದು. ಯಾಕಂದ್ರೆ ಒಂದು ತಾಸು ಎರಡು ತಾಸಿನಲ್ಲಿ ಅಡುಗೆ ಮಾಡಿ ಅಡುಗೆ ಮನೆ ನಾವು ಬಂದು ಮಾಡಿದ್ರೆ ಸಾಯಂಕಾಲ ಮಟ್ಟ ಬೇರೆ ಕೆಲಸ ಇರಲ್ಲ. ಅಥವಾ ಬ್ಯೂಟಿ ಪಾರ್ಲರು ಲಾರ್ಜ್ ಸ್ಕೇಲ್ದಾಗ ನಡ್ದಾವ ಈಗ, ಅದ್ರಾಗ ಸಹಿತ ಡೆವಲಪ್ಮೆಂಟ್ಸ್ ಭಾಳ ಅದಾವೆ, ಡಿಗ್ರಿಗಳು ಅದಾವೆ, ಅಡ್ವಾನ್ಸ್ ಕೋರ್ಸಸ್ ಅದಾವೆ. ಈ ರೀತಿ ಮಹಿಳೆಯರು ಬರೀ ನಾವು ಮಹಿಳೆಯರು ಅಂತಂದು ನನಗೇನು ಮಾಡೋಕ್ಕಾಗಿಲ್ಲ, ಹೆಣ್ಮಗಳು ಅದಾಳ ಗಂಡಸೂರಾಗಿ ಹೆಂಗೆ ಹೋಗ್ಕಾಳೆ, ಈ ಭಾಷೆ ಬೇಡ. ಹೆಣ್ಮಗಳಿದ್ರೂ ನಾನು ಏನಾದರೂ ಮಾಡ್ಬೋದು, ಟ್ಯಾಲೆಂಟ್ ಐತಿ ನನ್ನ ಕಡೆಯೂ. ಬರೀ ಗಂಡು ಮಕ್ಕಳೇ ಕೆಲಸ ಮಾಡಬೇಕು, ಅವ್ನು ಕೂಲಿ ಹಿಡ್ಕೊಂಡು ದೊಡ್ಡ ಪೋಸ್ಟ್ದಲ್ಲಿ ಇರಬೇಕು, ಇದನ್ನು ನಾವು ಒಪ್ಪಲ್ಲ. ಅದಕ್ಕೆ ಎಲ್ಲ ಮಹಿಳೆಯರಿಗೆ ನಾನು ಹೇಳೋದು ಇಷ್ಟೇ, ನಿಮ್ಮಲ್ಲಿಯೂ ಸಹ ಟ್ಯಾಲೆಂಟ್ ಇದೆ, ಅದನ್ನು ಹೊರಹೊಮ್ಮಿಸ್ರಿ. ಅದರಿಂದ ಒಂದು ಸಮಾಜಕ್ಕೂ ಉಪಯೋಗ ಆಗಲಿ, ಆರ್ಥಿಕವಾಗಿ

ದೆಯಾದ ಸ್ಥಾನವನ್ನ ನಿರ್ಮಿಸಿಕೊಂಡು ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣ್ಣವರೊಂದಿಗಿನ ಮಾತುಕತೆಯನ್ನ ನೀವು ಕೇಳ್ತಾ ಇದ್ದೀರಾ. ಇಂದಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ

ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ತಮ್ಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
0: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ, ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೀನಿ.
2: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
1: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150+ experienced faculty members and 50+ doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35+ अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अतिगंभीर शव कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OBD नंबर 16 येते. आजच नोंदणी करा, मोफत तपासणीची संधी मिळवा.
0: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: केली टेक्नोलॉजिकल युनिवर्सिटी बेळगाव 2026-27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025-26 मध्ये 500+ अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150+ अधिक अनुभवी प्राध्यापक, तसेच 50+ PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಜಿಪಿ ರಾಜರತ್ನಂ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ನಾಯಿ ಮರಿ ತಿಂಡಿ ಬೇಕೇ, ಒಂದೋ ಎರಡೋ ಬಾಳೆಲೆ ಹರಡು, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು ಮುಂತಾದ ಗೀತೆಗಳನ್ನು ನಾವು ಚಿಕ್ಕವರಿದ್ದಾಗ ಹಾಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ಪದ್ಯಗಳು ಜಿ ಪಿ ರಾಜರತ್ನಂ ಅವರ ಕೊಡುಗೆ. ಇವತ್ತಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದಲ್ಲಿ ಜಿ ಪಿ ರಾಜರತ್ನಂ ಅವರು ಬರೆದಂತಹ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾಸಿ ಕಾಸ್ ಗಂಟಾಕಿ, ಹೊಟ್ಟೆ ಬೆನ್ ನಂಟಾಕಿ, ಕೇಳಿ ಈ ಒಂದು ಗೀತೆಯನ್ನು.

ಜಿಪಿ ರಾಜರತ್ನಂ ಅವರು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಚಿಂತಕ, ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಕಟ್ಟಾಳು. ಇವರ ರತ್ನ ಪದಗಳು ಅತ್ಯಂತ ಜನಪ್ರಿಯ. ರತ್ನ ಪದಗಳಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಗೀತೆಗಳ ರೂಪಕ್ಕೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರತ್ನನ ಪದಗಳಲ್ಲಿರುವಂತಹ ಭಾವನೆಗಳು ಒಂದಷ್ಟು ಮುಕ್ಕಾಗದಂತೆ ಗೀತೆಗಳ ರೂಪ ಕೊಟ್ಟವರು ಮೈಸೂರು ಅನಂತಸ್ವಾಮಿಯವರು. ಮೈಸೂರು ಅನಂತಸ್ವಾಮಿಯವರು ರತ್ನನ ಪದಗಳನ್ನ ಸುಗಮ ಸಂಗೀತಕ್ಕೆ ಒಗ್ಗಿಸಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅಂತಹ ಜನಪ್ರಿಯ ಗೀತೆಗಳಲ್ಲಿ ನಿಮಗಾಗಿ ಇಳ್ಕಳ್ಳ ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ.

ದೇಹಕ್ಕೆ ಆಯಾಸವನ್ನ ನಿವಾರಿಸಲು ಕೊಂಚ ಹುಳಿಹೆಂಡ, ಜೀವಕ್ಕೆ ತಂಪೆರೆಯಲು ಹೆಂಡತಿ ನಂಜಿ, ಮತ್ತೆ ಆತ್ಮದ ಅಭಿಮಾನಕ್ಕಾಗಿ ಕನ್ನಡ ಭಾಷೆ, ಇವು ರತ್ನನ ಬದುಕಿನ ಮೂರು ಮುಖ್ಯ ನೆಲೆಗಳು. ರತ್ನನ ಪದಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮೂರು ಪದಗಳು ಇಲ್ಲ, ಈ ಮೂರು ಪದಗಳಲ್ಲಿ ಒಂದು ಇದ್ದೇ ಇರುತ್ತೆ. ಇದೇ ರತ್ನ ಪದಗಳ ವಿಶೇಷ ಅಂತ ಹೇಳಬಹುದು. ಹೆಂಡ ಮುಟ್ಟಿದಾಗಲೆಲ್ಲ ನನಗೆ ಏನೋ ಖುಷಿ ಆಗ್ತದೆ.

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಹೆಂಡ ಹೆಂಡತಿ ಕನ್ನಡ ಈ ಮೂರು ಪದಗಳನ್ನು ಜಿಪಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ ಜೋಡಿಸ್ತಾ ಹೋಗ್ತಾರೆ. ರತ್ನನ ಪದಗಳಲ್ಲಿ ಕಾವ್ಯ ನಾಯಕ ಈ ಹೆಂಡ ಕುಡುಕ ರತ್ನ ಬಡವನೊಬ್ಬನ ನೋವು ನಲಿವು ಖುಷಿಗಳನ್ನು ಮನಸ್ಸಿಗೆ ಸಂತೃಪ್ತಿ ಎನ್ನುವುದೊಂದಿದ್ದರೆ ಅಂತಹ ಸರಳ ಬದುಕು ಕೂಡ ಸುಂದರ ಎಂಬ ಜೀವನ ದರ್ಶನವನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸ್ತಾ ಹೋಗ್ತಾರೆ ಜಿ ಬಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ. ನೀ ನನ್ನ ಹಟ್ಟಿ.

0: ಸಂಗೀತ ಪ್ರೇಮಿಗಳ ಕಡೆಯಿಂದ ಜಿ ಪಿ ರಾಜರತ್ನಂ ಅವರಿಗೊಂದು ನಮನ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, KLE ಕನಸು.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರು. ಕಾರ್ಯಕ್ರಮದಲ್ಲಿ ನಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ಧನ್ಯವಾದ
0: ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ CSC ಈ ಒಂದು ವಿಷಯದ ಕುರಿತು ನಾವು ಮಾತನಾಡಲಿದ್ದೇವೆ. ಸೊ ಅಂತ ಸಂದರ್ಭದಲ್ಲಿ CSC ಎಂದ್ರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: CSC ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ, ಸಾಮಾನ್ಯವಾಗಿ ಸಾಮಾನ್ಯ ಸೇವಾ ಕೇಂದ್ರಗಳಂತ ಕರೀತೀವಿ. ಇದನ್ನ ಜನರಿಗೆ ಒಂದು ಏನು ಸಾಮಾನ್ಯ ಸೇವೆಗಳು ಏನ್ ಬೇಕಾಗ್ತವೆ ಅವುಗಳನ್ನೆಲ್ಲವನ್ನ ಇವತ್ತು CSC ಸೆಂಟರ್ದಲ್ಲಿ ಅವರು ಪಡೆದುಕೊಳ್ಳಬಹುದು.
0: ಬಹಳ ಮುಖ್ಯವಾಗಿ ಇದು ಪ್ರಾರಂಭ ಯಾವಾಗಾಯ್ತು?
1: ಇದು ಬಂದ್ಬಿಟ್ಟು 2006 ಭಾರತ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದಿತ್ತು. 2009 CSC ಇ-ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಯಿತು. 2009-10 ಇದರದೊಂದು ಯೋಜನೆಯನ್ನು ರೂಪಿಸಿ ಇಡೀ ದೇಶಾದ್ಯಂತ CSC ಕೇಂದ್ರಗಳ ಒಂದು ಜಾರಿಗೊಳಿಸುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಅದಾದ್ಮೇಲೆ 2015 ಡಿಜಿಟಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಸುಮಾರು ಇಡೀ ದೇಶಾದ್ಯಂತ ಎಲ್ಲಾ ಹಳ್ಳಿಗಳಿಗೂ ಕೂಡ ಇವತ್ತು CSC ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್.
0: ಇವುಗಳ ಸೇವೆಗಳ ಬಗ್ಗೆ ಮಾತನಾಡೋಣ ಸರ್. ಆದ್ರೆ ಅದಕ್ಕಿಂತ ಮುಂಚೆ ಈ ಒಂದು CSC ಗುರಿ ಹಾಗೂ ಉದ್ದೇಶ ಅದರ ಬಗ್ಗೆ ಸ್ವಲ್ಪ.
1: ಇದು ಭಾರತದ ಗ್ರಾಮೀಣ ಅಭಿವೃದ್ಧಿ ಡಿಜಿಟಲ್ ಪರಿವರ್ತನೆಯ ಒಂದು ಭಾಗವಾಗಿದೆ. ಇದು ಏನಂತಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತದೆ.

0: ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಸರ್ಕಾರದ ಮತ್ತು ಡಿಜಿಟಲ್ ಸೇವೆಗಳನ್ನ ಸುಲಭವಾಗಿ ತಲುಪಿಸುವುದರ ಜೊತೆಗೆ ಇಂದಿನ ಏನಂತಂದ್ರೆ ಆ ತಂತ್ರಜ್ಞಾನ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಈ ಕಾಲದಲ್ಲಿ ಸೇವೆಗಳು, ಬ್ಯಾಂಕಿಂಗ್ ಸೇವೆಗಳಾಗಿರ್ಬೋದು, ಸರ್ಕಾರಿ ಸೇವೆಗಳಾಗಿರ್ಬೋದು, ಶಿಕ್ಷಣ, ಆರೋಗ್ಯ, ವ್ಯಾಪಾರ ಜೊತೆಗೆ ದಿನನಿತ್ಯ ಅವರಿಗೆ ಏನು ಜನರಿಗೆ ಬೇಕಾಗಿರತಕ್ಕಂತ ಎಲ್ಲಾ ಸೇವೆಗಳನ್ನ ಡಿಜಿಟಲೈಸ್ ರೂಪದಲ್ಲಿ ಅವರಿಗೆ ಕೊಡಲಿಕ್ಕೆ ಈ ಯೋಜನೆ ಇವತ್ತು ಸುಲಭವಾಗಿ ಸಿಗ್ತಾ ಇದೆ.
1: ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಯಾವೆಲ್ಲ ಸೇವೆಗಳು ಸಿಎಸ್ಸಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಲಭ್ಯ?
0: ಈಗಾಗಲೇ ತಮಗೆ ನಾನು ಹೇಳಿದಂತೆ ಸಿಎಸ್ಸಿ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಇವತ್ತು ಸೇವೆಗಳು ಇವತ್ತು ಸಿಗ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ಬಂದ್ಬಿಟ್ಟು ಇವನ್ ಆಧಾರ್ ಸೇವೆಗಳು, ಅದಾದ್ಮೇಲೆ ಬ್ಯಾಂಕಿಂಗ್ ಸೇವೆಗಳು, ಇನ್ಸೂರೆನ್ಸ್ ಸೇವೆಗಳಾಗಿರ್ಬೋದು, ಅದಾದ್ಮೇಲೆ ಲಾ ಸೇವೆಗಳು, ಎಜುಕೇಶನ್ ಸೇವೆಗಳು, ಮೆಡಿಸನ್ ಅಂತ ಸೇವೆಗಳಾಗಿರ್ಬೋದು, ಸುಮಾರು 10 ಹಲವಾರು ಸೇವೆಗಳನ್ನ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇಡೀ ಭಾರತ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟಿದ್ದೀವಿ ಅಂತ ಹೇಳ್ಬೋದು.
1: ಪ್ರಾರಂಭ ಮಾಡೋಣ, ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸೇವೆಗಳಿದ್ದಾವೆ ಸಿಎಸ್ಸಿನಲ್ಲಿ? ಅಲ್ಲಿ
0: ಈಗ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂತಂದ್ರೆ ಸರ್, ಮೊದಲು ಯಾವ್ದಾದ್ರು ಒಂದು ಏನಂತಂದ್ರೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವಕರಿಗೆ ಆಗಿರ್ಬೋದು, ಯಾವ್ದಾದ್ರು ಒಂದು ಸೇವೆಗಳು ಬೇಕಾಗಿತ್ತಂತಂದ್ರೆ ಯಾವ್ದೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಸರ್ಕಾರದ ಯೋಜನೆಗಳು ಇವತ್ತು ಅವರಿಗೆ ಗೊತ್ತಾಗಬೇಕಾಗಿತ್ತಂತಂದ್ರೆ ಅವ್ರು ಯಾವ್ದೋ ಒಂದು ನಗರನೋ ಅಥವಾ ಬೇರೆ ಮತ್ತೊಂದು ಊರಿಗೆ ಹೋಗಿ ಆ ಒಂದು ಊರಲ್ಲಿ ಅಲ್ಲಿರ್ತಕ್ಕಂಥ ಯಾವ್ದೋ ಒಂದು ನೆಮ್ಮದಿ ಕೇಂದ್ರದಲ್ಲೂ ಅಥವಾ ಬೇರೆ ಒಂದು ಆನ್ಲೈನ್ ಸೆಂಟರ್ ಅಲ್ಲೂ ನಿಂತು ಸರ್ಕಾರಿ ಕೇಂದ್ರಗಳಲ್ಲಿ ನಿಂತು ಅವ್ರ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಇತ್ತಿತ್ತಲಾಗಿ ಸುಮಾರು ಏನಂತಂದ್ರೆ ಸ್ಕಾಲರ್ಶಿಪ್ ಯೋಜನೆಗಳು ಈಗ ಹೆಂಗಿದೆ ಅಂತ ಅಂತಂದ್ರೆ ನಮ್ಮಲ್ಲಿ ಸರ್ಕಾರಿ ಪರೀಕ್ಷೆ ಆಗಿರ್ಬೋದು, ಒಲಂಪಿಯಡ್ ಸರ್ವಿಸಸ್ ಆಗಿರ್ಬೋದು, ಇವೆಲ್ಲವುಗಳನ್ನ ಇವನ್ನು ಉತ್ತೇಜಿಸುವ ಸಲುವಾಗಿ ಎಲ್ಲ ಸೇವೆಗಳನ್ನ ಅವರ ಒಂದು ಏನಂದ್ರೆ ಊರಿನಲ್ಲೇ ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಅವರು ಅಪ್ಲಿಕೇಶನ್ಗಳನ್ನ ಹಾಕಬಹುದು. ಅದರ ಜೊತೆಗೆ ಕಡಿಮೆ ದರದಲ್ಲಿ ಯಾವುದು ಹೆಚ್ಚುವರಿ ಶುಲ್ಕ ಇಲ್ಲದೆ ಓನ್ಲಿ ಸರ್ವಿಸ್ ಚಾರ್ಜ್ ಅಂದ್ರೆ ಹೆಚ್ಚುವರಿ ಶುಲ್ಕವಿಲ್ಲದೆ ಅದಕ್ಕೆ ಅಧಿಕೃತವಾಗಿ ಶುಲ್ಕಗಳನ್ನು ನೀಡಿ ತಾವು ಏನಂತಂದ್ರೆ ಅಪ್ಲಿಕೇಶನ್ ಗಳನ್ನ ಹಾಕಬಹುದು, ಸ್ಕಾಲರ್ಶಿಪ್ ಗಳನ್ನ ಪಡ್ಕೊಳ್ಬೇಕಂತ ಒಂದು ವ್ಯವಸ್ಥೆ ಸಿಎಸ್ಸಿಯಲ್ಲಿ ಇದೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸಿಎಸ್ಸಿ ಕಾಮನ್ ಸರ್ವಿಸ್ ಸೆಂಟರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು ಸಿಎಸ್ಸಿ ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೀರುದ್ರನ್ ಅವರವರು. ಸರ್, ಈಗ ಸಿಎಸ್ಸಿ ಬಗ್ಗೆ, ಸರ್ವಿಸಸ್ ಬಗ್ಗೆ ತಾವು ತಿಳಿಸಿದ್ರಿ, ಸೌಲಭ್ಯಗಳ ಬಗ್ಗೆ ವಿದ್ಯಾರ್ಥಿ ಅವರಿಗೋಸ್ಕರ. ಈಗ ಯುವಕ ಯುವತಿಯರಿಗೆ ಯಾವೆಲ್ಲ ಸೌಲಭ್ಯಗಳು ಲಭ್ಯ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ಸರ್, ಈಗ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಯುವಕ ಯುವತಿಯರಿಗೆ ಹಲವಾರು ಇವತ್ತೇನಂತಂದ್ರೆ ನಿರುದ್ಯೋಗಿಗಳಾಗ್ತಾ ಇದೆ. ಇವತ್ತೇನಂತಂದ್ರೆ ಇಡೀ ಭಾರತ ದೇಶದಲ್ಲಿ ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಷ್ಟೇ ಇದನ್ನ ಮಾಡಿ ಅವೇರ್ನೆಸ್ ಗಳನ್ನ ಮಾಡಿದ್ರು ಕೂಡ ಅನ್ಎಂಪ್ಲಾಯ್ಮೆಂಟ್ ನ ಹೋಗ್ಲಾಡಿಸ್ಲಿಕ್ಕೆ, ನಿರುದ್ಯೋಗವನ್ನು ಹೋಗ್ಲಾಡಿಸ್ಲಿಕ್ಕೆ ಹಲವಾರು ಕಸರತ್ತುಗಳನ್ನ ಮಾಡ್ತಾ ಇದೆ. ಬಟ್ ಅಂತ ಒಂದು ಯುವಕರಿಗೆ ಯಾರು ಶಿಕ್ಷಣವನ್ನ ಪಡೆದಿದ್ದಾರೆ, ಯಾರು ಸರ್ಕಾರಿ ಕೆಲಸದ ಮೇಲೆ ಅವಲಂಬಿತರಾಗಿರದೆ ತಾವು ಕೂಡ ಸ್ವಂತ ಬಲದ ಮೇಲೆ ತಾವು ಕೂಡ ಏನಂತಂದ್ರೆ ಈ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತೆಗೆದ್ಬಿಟ್ಟು ಆ ಊರಿನ ಒಂದು ಜನರಿಗೆ ಸೇವೆಗಳನ್ನ ನೀಡುವುದರ ಜೊತೆಗೆ ಏನಂತಂತಂದ್ರೆ ಇವರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವರು ಕೂಡ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ಬೆಳೆಯಬಹುದು.
1: ಸರ್, ಈಗ ಸಿಎಸ್ಸಿ ಓಪನ್ ಮಾಡ್ಲಿಕ್ಕೆ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಓಪನ್ ಮಾಡ್ಲಿಕ್ಕೆ ಅರ್ಹತೆ ಏನ್ ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸೋ, ಆ ಪ್ರೊಸೀಜರ್ ಬಗ್ಗೆ?
0: ಸಾಮಾನ್ಯವಾಗಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಓಪನ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಯಾವುದು ಸರ್ಕಾರ ನಿಗದಿಪಡಿಸಿಲ್ಲ. ಇದು ಸ್ಕಿಲ್ ರಿಲೇಟೆಡ್ ಆಗಿರೋದ್ರಿಂದ, ಅವರ ಕೌಶಲ್ಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಾಮಾನ್ಯವಾಗಿ 7th ಇಲ್ಲ ಅಂತಂದ್ರೆ 10th ಅವ್ರಿಗೆ ಏನಾದರೂ ಎಜುಕೇಶನ್ ಹೋಗಿದ್ರೆ ಅವರು ಒಂದು ಆನ್ಲೈನ್ ಮುಖಾಂತರ ಒಂದು ಪರೀಕ್ಷೆಯನ್ನ ಬರೀಬೇಕಾಗ್ತದೆ. ಆ ಒಂದು ಪರೀಕ್ಷೆಯನ್ನ ಬರೆದ ಮೇಲೆ ಅವರಿಗೆ ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆದ್ರೆ ನೆಕ್ಸ್ಟ್ ಅವರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಬಂದ್ರೆ ಅವ್ರು ಯಾವ ಊರಲ್ಲಿ ಅವರು ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತೆಗಿತಾ ಇದ್ರೆ ಅವರಿಗೆ ಒಂದು ಮಿನಿಮಮ್ ಕ್ರೈಟೇರಿಯಾ ಇದೆ. ಸುಮಾರು 100-150 ಸ್ಕ್ವೇರ್ ಫುಟ್ ಜಾಗ ಇರಬೇಕು, ಕಂಪ್ಯೂಟರ್ ಇರಬೇಕು, ಪ್ರಿಂಟರ್ ಗಳನ್ನ, ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂತ ಪಬ್ಲಿಕ್ ಗೆ ಅವರಲ್ಲಿ ಸೇವೆಗಳನ್ನ ಕೊಡಬೇಕಂದ್ರೆ ಕನಿಷ್ಠ ಇವೆಲ್ಲಾನು ಕೂಡ ಅರ್ಹತೆಗಳು ಅವರಿದ್ರೆ ಅದೆಲ್ಲ ಇತ್ತಂತಂದ್ರೆ ಅವರಿಗೆ ಸಿಎಸ್ಸಿ ಅವರು ತೆಗಿಬಹುದು.
1: ಈ ಒಂದು ಸಿಎಸ್ಸಿ ತೆಗೆಯೋ ಒಂದು ಪ್ರಕ್ರಿಯೆಯನ್ನ ಎಷ್ಟು ಜನ ಯುವಕ ಯುವತಿಯರು ಅಥವಾ ಬಹಳಷ್ಟು ಜನ ಇದ್ರ ಬಗ್ಗೆ ಲಾಭ ಪಡೆದಿರಬಹುದು, ಹೌದಲ್ವಾ? ಅದ್ರ ಬಗ್ಗೆ ಸ್ವಲ್ಪ.
0: ಈಗಾಗಲೇ ಇಡೀ ಭಾರತ ದೇಶದಲ್ಲಿ 500,000 ಅಧಿಕ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳು ಕೆಲಸ ಮಾಡ್ತಾ ಇದಾವೆ. ಇನ್ನು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದ್ರೆ ಸುಮಾರು 25,000-30,000 ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಬೆಳಗಾವಿ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ಸುಮಾರು 3,000 ಅಧಿಕ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಬೆಳಗಾವಿ ಜಿಲ್ಲೆಯಲ್ಲಿ ನೋಂದಣಿಯಾಗಿದ್ದಾವೆ. ಅದರಲ್ಲಿ ಸಕ್ರಿಯವಾಗಿ 1,375 ಅಧಿಕ ಸಾಮಾನ್ಯ ಸೇವಾ ಕೇಂದ್ರವು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ.
1: ಸರ್, ಈಗ ಮಹಿಳೆಯರಿಗಾಗಿ ಮಾತನಾಡೋಣ. ಸೌಲಭ್ಯಗಳು ಲಭ್ಯ, ಯಾವೆಲ್ಲ ಸೌಲಭ್ಯಗಳು ಸಿಎಸ್ಸಿ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಮಹಿಳೆಯರಿಗಾಗಿ?
0: ಸರ್, ಈಗ ಮಹಿಳೆಯರಿಗಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗಾಗಿರ್ಬೋದು ಈ ಸಾಮಾನ್ಯ ಸೇವಾ ಕೇಂದ್ರಗಳ ಬಳಕೆ ಬಹಳ ಮುಖ್ಯವಾಗಿದೆ. ಯಾಕಂತಂದ್ರೆ ಇವಾಗ ಅವರು ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ತಮ್ಮ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಎಲ್ಲೋ ಒಂದು ಬ್ಯಾಂಕಿಂಗ್ ಸರ್ವಿಸಸ್ ಬೇಕಾಗಿರುತ್ತೆ, ಅವರ ಹಣವನ್ನ ಡೆಪಾಸಿಟ್ ಮಾಡಬೇಕಾಗಿರುತ್ತೆ, ವಿಡ್ರಾಲ್ ಮಾಡ್ಕೋಬೇಕಾಗಿರುತ್ತೆ, ಅವರ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡೋದು. ಈಗ ಸಾಮಾನ್ಯವಾಗಿ ಈ ಗೃಹಲಕ್ಷ್ಮಿ ಅಂತ ಅಮೌಂಟ್ ಗಳನ್ನ ಅವರು ಏನಂತಂದ್ರೆ ಬಂದಿದಾವೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಬೇಕಾದ್ರೆ ಕೆ ವೈ ಸಿ ಅಪ್ಡೇಟ್ಗಳನ್ನ ಮಾಡ್ಬೇಕಾಗಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಒಂದು ಊರಿಗೆ ಅಥವಾ ನಗರ ಪ್ರದೇಶಕ್ಕೆ ಹೋಗಲೇ ಅದೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಹೋದ್ರೆ ಅವರು ಏನಂತಂದ್ರೆ ಸಿ ಎಸ್ ಸಿ ಮೂಲಕ ಹಣ ತೆಗೆಯೋದಿರಬಹುದು, ಹಣ ಡೆಪಾಸಿಟ್ ಮಾಡೋದಾಗಿರ್ಬೋದು, ಅಥವಾ ಮಿನಿ ಸ್ಟೇಟ್ಮೆಂಟ್ ಗಳಿರಬಹುದು, ಎಪಿಎಸ್ ಬ್ಯಾಂಕಿಂಗ್ ಎಲ್ಲಾ ಸೇವೆಗಳನ್ನು ಕೂಡ ಅವರು ತಗೊಳ್ಬಹುದು. ಇದ್ರ ಜೊತೆಗೆ ಏನಂತಂದ್ರೆ ಅವರಿಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪೆನ್ಷನ್ ಸ್ಕೀಮ್ಸ್ ಇದಾವೆ ಸರ್, ಪಿಂಚಣಿ ಸ್ಕೀಮ್ಗಳಿದಾವೆ. ಈಗ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂದ್ಬಿಟ್ಟು, ಯಾರು ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂದ್ಬಿಟ್ಟು ಅವರಿಗೆ ಪಿ ಎಂ ಕಿಸಾನ್ ಅಂತ ಇದ್ದಾರೆ. ರೈತರಿಗೆ ಪಿ ಎಂ ಕಿಸಾನ್ ಬಂದ್ಬಿಟ್ಟು 2,000 ರೂಪಾಯಿ ಅವ್ರಿಗೆ ಏನಂತಂತಂದ್ರೆ ಎವ್ರಿ ಬೆಳೆ ಮೇಲೆ ಕೊಡ್ತಕ್ಕಂತ ಒಂದು ಮೊತ್ತ. ಅದ್ರ ಜೊತೆ ಪಿ ಎಂ ಕಿಸಾನ್ ಮಾನಧನ್ ಯೋಜನೆ ಅಂತ ಇದೆ. ಇದು ರೈತರಿಗೋಸ್ಕರ, ಯಾವ ರೈತರು ಯಾರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂತವರು ರೈತರಿಗೆ ಇರತಕ್ಕಂತ ವಿಶೇಷವಾಗಿರತಕ್ಕಂತ ಒಂದು ಪಿಂಚಣಿ ಸೌಲಭ್ಯ. ಅದೇ ರೀತಿ ಬಂದ್ಬಿಟ್ಟು ಕಿಸಾನ್ ಮಾನಧನ್ ಯೋಜನೆ ಆಗಿರ್ಬೋದು, ಅದಾದ್ಮೇಲೆ ಶ್ರಮಯೋಗಿ ಮಾನಧನ್ ಯೋಜನೆ ಆಗಿರ್ಬೋದು. ಶ್ರಮಯೋಗಿ ಮಾನಧನ್ ಯೋಜನೆ ಅಂತಂದ್ರೆ ಯಾವ ವ್ಯಕ್ತಿಯನ್ನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತವ್ರು ಯಾವುದೇ ರೀತಿಯಿಂದ ಸರ್ಕಾರದ ಒಂದು ಏನಂತಂದ್ರೆ ಎಸ್ ಐ ಪಿ ಎಫ್ ಸೌಲಭ್ಯ ಇರುವುದಿಲ್ಲ ಅಂತವ್ರು ಇತರದೊಳಗಡೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಅಂತಂದ್ರೆ ಪ್ರತಿ ತಿಂಗಳು ಅವ್ರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಷ್ಟೇ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರನು ಮಾಡುತ್ತೆ. ಅವರ ಒಂದು ಮುಪ್ಪಿನ ಅವಧಿಯಲ್ಲಿ ಅಂದ್ರೆ ಸುಮಾರು 60 ವರ್ಷಗಳಾದ್ಮೇಲೆ ಅವರಿಗೆ ಸರ್ಕಾರದ ಒಂದು ಕನಿಷ್ಠ ಪಿಂಚಣಿ ಮೊತ್ತ 3,000 ರೂಪಾಯಿಗಳನ್ನ ಅವರು ಪಡೆಯಬಹುದು.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಸಿಎಸ್ಸಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಜಿಲ್ಲಾ ವ್ಯವಸ್ಥಾಪಕರು ಸಿಎಸ್ಸಿ ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಬಹಳಷ್ಟು ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡಿದ್ವಿ, ಮಹಿಳೆಯರದ್ದಾಯ್ತು, ಯುವಕ ಯುವತಿಯರದ್ದಾಯ್ತು, ಆಮೇಲೆ ವಿದ್ಯಾರ್ಥಿಗಳ ಅವ್ರದ್ದು ಆಯ್ತು. ಈಗ ರೈತರ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡೋಣ. ರೈತರಿಗಾಗಿ ಯಾವೆಲ್ಲ ಸೌಲಭ್ಯಗಳು ಲಭ್ಯ ಸರ್, ಅದ್ರ ಬಗ್ಗೆ ತಿಳಿಸಿ.
0: ಇಡೀ ಭಾರತ ದೇಶಕ್ಕೆ ಒಂದು ಬೆನ್ನೆಲುಬು ಅಂತಾಗಿರ್ತಕ್ಕಂಥವ್ರು ರೈತರು ಸರ್. ಬಟ್ ಈ ಒಂದು ರೈತರಿಗೆ ಸುಮಾರು ಇವತ್ತು ಏನಂತಂದ್ರೆ ಸೇವೆಗಳು ಇವತ್ತು ಲಭ್ಯವಿವೆ. ಬಟ್ ಆದ್ರೂ ಒಂದು ವಿಷಾದನೀಯ ಸಂಗತಿ ಏನಂತಂತಂದ್ರೆ ಆ ಎಲ್ಲಾ ಸೌಲಭ್ಯಗಳು ಇವತ್ತು ನಿಜವಾಗಿಯೂ ಏನಂತ ರೈತರಿಗೆ ಗೊತ್ತಾಗ್ತಾ ಇಲ್ಲೋದನ್ನೋದು ಒಂದು ವಿಷಾದನೀಯ ಸಂಗತಿ. ಅದಕ್ಕೆ ಏನಂತಂದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಒಂದು ರೈತರು ಏನಂತಂದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಇವತ್ತು ಒಂದು ಕೃಷಿ ವಿಚಾರ ಏನಂತಂದ್ರೆ ಇವತ್ತು ನೆಟ್ವರ್ಕ್ ಇಲ್ಲದೆ ಇರೋ ಪ್ಲೇಸ್ಗಳಲ್ಲೂ ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಬಟ್ ಅಂತ ಒಂದು ಸಂದರ್ಭದಲ್ಲಿ ರೈತರಿತರ ಸದುಪಯೋಗ ಪಡ್ಕೊಳ್ಬೇಕು. ರೈತರಿಗೆ ನೋಂದಣಿ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ರೈತರು ಬೆಳೆದಿರತಕ್ಕಂಥ ಒಂದು ಬೆಳೆಗಳಿಗೆ ವಿಮೆಗಳನ್ನ ಮಾಡ್ಕೊಳ್ಳೋದಾಗಿರ್ಬಹುದು, ರೈತರಿಗೆ ಬರ್ತಕ್ಕಂಥ ಸಹಾಯಧನಗಳ ಬಗ್ಗೆ ಮಾಹಿತಿಗಳನ್ನಾಗಿರ್ಬಹುದು, ಅದಾದ್ಮೇಲೆ ಕೃಷಿ ಯೋಜನೆಗಳು, ಅವ್ರು ಏನು ಕೃಷಿಯಲ್ಲಿ ಕೆಲಸ ಮಾಡ್ತಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನಾಗಿರ್ಬಹುದು, ಅಥವಾ ಅವರು ಬೆಳೆತಕ್ಕಂಥ ಒಂದು ಬೆಳೆಗಳ ಒಂದು ಮಣ್ಣಿನ ಒಂದು ಪರೀಕ್ಷಾ ಮಾಹಿತಿಯನ್ನಾಗಿರ್ಬಹುದು, ಎಲ್ಲಾ ಸೇವೆಗಳನ್ನು ಏನಂತಂದ್ರೆ ಅವರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಪಡೆದುಕೊಳ್ಳಬಹುದು.
1: ಸರ್, ಈಗ ರೈತರ ಬಗ್ಗೆ ನಾವು ಮಾತನಾಡಿದ್ವಿ, ಬಹಳ ಮುಖ್ಯವಾಗಿ ಬ್ಯಾಂಕಿಂಗ್ ಸರ್ವಿಸಸ್ ಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಇರೋ ಸೌಲಭ್ಯಗಳು ಯಾವೆಲ್ಲ ಇದಾವೆ ಅದ್ರ ಬಗ್ಗೆ?
0: ಸುಮಾರು ಸರ್, ಇದರಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರಿ ಅರೆ ಸರ್ಕಾರಿ ಯೋಜನೆ ಎಲ್ಲಾ ಬ್ಯಾಂಕಿಂಗ್ ಗಳು ಇವತ್ತು ಸಿಎಸ್ಸಿ ಜೊತೆಗಿದಾವೆ.
1: ಹೌದು,
0: ಇದರಲ್ಲಿ ಹಣ ತೆಗೆಯೋದಾಗಿರ್ಬೋದು, ಹಣ ಇಡೋದಾಗಿರ್ಬೋದು, ಮಿನಿ ಸ್ಟೇಟ್ಮೆಂಟ್ ಗಳನ್ನಾಗಿರ್ಬೋದು, ಎಇಪಿಎಸ್ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಆಧಾರ್ ಆಧಾರಿತ ಒಂದು ಬ್ಯಾಂಕಿಂಗ್ ಆಗಿರ್ಬೋದು, ಅದಾದ್ಮೇಲೆ ಡಿಬಿಟಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಮೌಂಟ್ ಆಗಿರ್ಬೋದು, ಅವ್ರಿಗೆ ಬರ್ತಕ್ಕಂಥ ಒಂದು ಪಿಂಚಣಿ ಹಣ ವಿತರಣೆ ಮಾಡೋದಾಗಿರ್ಬೋದು, ಬ್ಯಾಂಕ್ ಅಕೌಂಟ್ಗಳನ್ನು ತೆಗೆಯೋದಾಗಿರ್ಬೋದು, ಹಣ ವರ್ಗಾವಣೆ ಮಾಡೋದಾಗಿರ್ಬೋದು, ಮೈಕ್ರೋ ಎಟಿಎಂ ಸೇವೆಗಳಾಗಿರ್ಬೋದು, ಇವೆಲ್ಲ ಬ್ಯಾಂಕಿಂಗ್ ಸೇವೆಗಳು ಇವತ್ತು ಆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ಲಭ್ಯವಿವೆ. ಮೊದಲು ಯಾವ ರೀತಿ ಆಗ್ತಿತ್ತು ಅಂತಂದ್ರೆ ಸರ್, ಇವತ್ತೊಬ್ಬರು ಒಬ್ಬ ವ್ಯಕ್ತಿಗೆ ಅಥವಾ ಅವ್ರಿಗೆ ಯಾರಿಗಾದ್ರೂ ಒಂದು ಬೇಕಾಗಿತ್ತಂದ್ರೆ ಅವರು ಒಂದು ದಿನನಿತ್ಯ ಆ ಬ್ಯಾಂಕಿಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಅವ್ರ ಅಪ್ಲಿಕೇಶನ್ ನ ಫಾರ್ಮ್ ನ ತುಂಬಿ ಕೊಡ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನು ತೆಡೆದಾಕಿ ಅವರು ಬೇಕಾಗಿರತಕ್ಕಂಥ ಬ್ಯಾಂಕಿಂಗ್ ಸೇವೆಗಳನ್ನ ಅವರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ.
1: ನಾವು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವಾಗ ತಾವು ಹೇಳಿದ್ರೆ ರೂರಲಿ ಡಿಜಿಟೈಸೇಷನ್ ಮಾಡಬೇಕು ಅಂತ, ಅದು ಹೇಗೆ, ಅದು ಅದರ ಒಂದು ಮೂಲ ಉದ್ದೇಶ ಏನು, ಅದರ ಬಗ್ಗೆ ಹಳ್ಳಿಗಳಲ್ಲಿ ಡಿಜಿಟೈಸೇಷನ್ ಅದರ ಬಗ್ಗೆ ಸ್ವಲ್ಪ.
0: ಒಂದು ಸರ್, ಏನಂತಂದ್ರೆ ಭಾರತ ಸರ್ಕಾರದ ಇವತ್ತು ಡಿಜಿಟಲ್ ಇಂಡಿಯಾ ಕನಸನ್ನು ಸಾಕಾರಗೊಳಿಸುವಲ್ಲಿ ಸಿಎಸ್ಸಿ ಬಹಳ ಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಯಾಕಂತಂದ್ರೆ ಇಂದು ಗ್ರಾಮೀಣ ಜನರು ಬರೀ ಏನಂತಂದ್ರೆ ಆನ್ಲೈನ್ ಸರ್ಕಾರಿ ಸೇವೆಗಳನ್ನು ಪಡಿತಾ ಇದ್ದಾರೆ. ಈಗ ನಾವು ಎಲ್ಲೂ ಒಂದು ಹೋಗಿ ಒಂದು ಬರ್ತ್ ಸರ್ಟಿಫಿಕೇಟ್ ಇನ್ ಕೇಸ್ ನಾವು ತೆಗೆಸಬೇಕಾಗಿತ್ತಂದ್ರು ಕೂಡ, ಒಂದು ರೈಲ್ವೆ ಟಿಕೆಟ್ ನಾವು ಬುಕ್ ಮಾಡಬೇಕಾಗಿತ್ತಂದ್ರು ಕೂಡ, ಮೊದಲು ನಾವು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತು ಟಿಕೆಟ್ ಗಳನ್ನ ಇವತ್ತ ಏನಂತಂದ್ರೆ ಪ್ರಿಂಟ್ ಔಟ್ ಗಳನ್ನ ಪಡಿತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಈಗ ಅದೆಲ್ಲವನ್ನ ಹೋಗ್ಬಿಟ್ಟು ಏನಂತಂದ್ರೆ ಡಿಜಿಟಲ್ ಜಗತ್ತಿಗೆ ಹೊಂದ್ಕೊಳ್ಬೇಕಾಗಿರತಕ್ಕಂಥ ಒಂದು ಅನಿವಾರ್ಯತೆ ಇವನ್ ನಮಗಾಗಿರ್ಬೋದು ಎಲ್ಲಾ ಜನರಿಗೂ ಈಗ ಏನಂತಂದ್ರೆ ಅವಶ್ಯಕತೆ ಇದೆ. ಬಟ್ ಅದೇ ಊರಿನ ಅದೇ ಗ್ರಾಮದ ಜನರು ಅಲ್ಲಿ ಬಂದು ಜಸ್ಟ್ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದ್ರ ಮುಖಾಂತರ ಅವರು ಎಲ್ಲವನ್ನು ಏನಂತಂದ್ರೆ ಡಿಜಿಟಲೈಸ್ ರೂಪದಲ್ಲಿ ಏನಂತಂದ್ರೆ ಸಾಕಾರಗೊಳಿಸಬಹುದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಜನರ ಒಂದು ಸಮಯ ಉಳಿಸ್ತಕ್ಕಂತ ಒಂದು ವ್ಯವಸ್ಥೆ, ಅದಾದ್ಮೇಲೆ ಬೇರೆ ಊರಿಗೆ ಅಲ್ದಾಡ್ತಕ್ಕಂತ ಒಂದು ವ್ಯವಸ್ಥೆ, ಜೊತೆಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅದಾದ್ಮೇಲೆ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವೆಲ್ಲವನ್ನ ಸಬಲೀಕರಣ ಏನಂತಂತಂದ್ರೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಸಿಎಸ್ಸಿ ಇಡೀ ದೇಶಾದ್ಯಂತ ಮಾಡ್ತಾ ಇದೆ.
1: ಸರ್, ಶೈಕ್ಷಣಿಕವಾಗಿ ಯಾವೆಲ್ಲ ಸೌಲಭ್ಯಗಳು ಇದಾವೆ? ಎಡ್ಯುಕೇಶನ್ ಸೆಕ್ಟರ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಎಲ್ಲ ಕವರ್ ಆಯ್ತು, ಅದೊಂದು.
0: ಓಕೆ, ಪ್ರಮುಖವಾಗಿ ಸರ್ ಏನಂತಂತಂದ್ರೆ ಶಿಕ್ಷಣ ವ್ಯವಸ್ಥೆ. ಭಾರತದ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಒಂದು ಪ್ರಮುಖವಾದ ಮಹತ್ವ ಪಡೆದಿದೆ. ಬಟ್ ಅದರಲ್ಲಿ ಇವನ್ನು ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳನ್ನು ನೋಂದಣಿ ಮಾಡತಕ್ಕಂತ ಒಂದು ವ್ಯವಸ್ಥೆ, ಅದಾದ್ಮೇಲೆ ಕಾಲೇಜು ಪ್ರವೇಶಗಳನ್ನ ಅರ್ಜಿ, ಆನ್ಲೈನ್ ಕೋರ್ಸ್ಗಳಾಗಿರ್ಬೋದು, ಡಿಜಿಟಲ್ ಶಿಕ್ಷಣ ಆಗಿರ್ಬೋದು, ಕಂಪ್ಯೂಟರ್ ತರಬೇತಿಗಳಾಗಿರ್ಬೋದು, ಸರ್ಕಾರಿ ಉದ್ಯೋಗಗಳ ಅರ್ಜಿಗಳಾಗಿರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ಸೇವೆಗಳನ್ನು ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅವರು ತೆಗೆದುಕೊಳ್ಳಬಹುದು.
1: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ ಸಿಎಸ್ಸಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು ಸಿಎಸ್ಸಿ ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೀರುದ್ರನ್ನವರವರು. ಸರ್, ಈಗ ಸಿಎಸ್ಸಿ ನಲ್ಲಿ 300+ ಸರ್ವಿಸಸ್ ಇದಾವೆ ಅಂತ ಹೇಳಿದ್ರಿ, ನಾವೆಲ್ಲ ಸೆಕ್ಷನ್ ಪ್ರಕಾರ ನಾವು ಕವರ್ ಮಾಡಿದ್ವಿ, ಇನ್ಯಾವ್ದೆಲ್ಲ ಉಳಿದಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸರ್, ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಆಧಾರ್ ಸೇವೆಗಳು. ಯಾಕಂತಂದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಆಧಾರ್ ಸೇವೆಗಳನ್ನ ನಾವು ಹೋಗಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಬಂದ್ರೆ ಆಧಾರ್ ಆಗೋಯ್ತು. ಬಟ್ ಆಸ್ ಪರ್ ಆಧಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಧಾರ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಒಂದು ಆಧಾರ್ ಕಾರ್ಡ್ ಮಾಡ್ತೀವಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಇನ್ ಕೇಸ್ ಅವ್ರ ಕರೆಕ್ಷನ್ ಆಯ್ತಂತಂತಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಓನ್ಲಿ ಒನ್ ಟೈಮ್ ಅವಕಾಶ ಮಾತ್ರ ಇದೆ. ಏನಂತಂದ್ರೆ ಅವ್ರ ಜನ್ಮ ದಿನಾಂಕವನ್ನು ಏನಾದ್ರು ತಿದ್ದಬೇಕಾಗಿರ್ತಕ್ಕ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ಒನ್ ಟೈಮ್ ಮಾತ್ರ ಆಗುತ್ತೆ. ಅದೇ ಅವ್ರ ಹೆಸರನ್ನ ತಿದ್ದುಪಡಿ ಮಾಡಬೇಕಾಗಿತ್ತಂದ್ರೆ ಎರಡು ಸಾರಿ ಮಾತ್ರ ಅವ್ರು ತಿದ್ದುಪಡಿ ಮಾಡಬಹುದು. ಅಡ್ರೆಸ್ ಅನ್ನ ನಾವು ಸುಮಾರು, ಇದು ಜನರಿಗೆ ಏನಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಒಂದು ವ್ಯವಸ್ಥೆ ಏನಂತಂದ್ರೆ ಸಿಎಸ್ಸಿ ಒಳಗಡೆ ಇದೆ. ಮೊಬೈಲ್ ಸಂಖ್ಯೆ ಲಿಂಕ್ ಮಾಡೋದಾಗಿರ್ಬೋದು, ಅವುಗಳ ವಿಳಾಸ ಬದಲಾವಣೆಗಳ ಮಾಡೋದಾಗಿರ್ಬೋದು, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಇಮೇಲ್ಗಳನ್ನ ಅಪ್ಡೇಟು, ಆಧಾರ್ ಪ್ರಿಂಟ್ ಔಟು, ಅದಾದ್ಮೇಲೆ ಚೈಲ್ಡ್ ಆಧಾರ್ ಆಗಿರ್ಬೋದು, ಬಾಲ ಆಧಾರ್, ಇವ್ರನ್ನೆಲ್ಲನೂ ಕೂಡ ಏನಂತಂತಂದ್ರೆ ಇದರಲ್ಲಿ ಮಾಡಬಹುದು. ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದಾದ್ಮೇಲೆ ಪಿಂಚಣಿ ಸೇವೆಗಳು, ಆಯುಷ್ಮಾನ್ ಭಾರತ, ಇ ಶ್ರಮ್ ಕಾರ್ಡು, ಲೇಬರ್ ಕಾರ್ಡ್ಗಳು, ಅದಾದ್ಮೇಲೆ ಏನಂತಂದ್ರೆ ಟೆಲಿಮೆಡಿಸನ್, ಆರೋಗ್ಯ ವಿಮೆ, ಆರೋಗ್ಯ ಸಲಹೆ, ಆರೋಗ್ಯ ತಪಾಸಣೆ, ಆರೋಗ್ಯ ಜಾಗೃತಾ ಕಾರ್ಯಕ್ರಮಗಳು, ಇಂತ ಹತ್ತು ಹಲವಾರು ಇವತ್ತೇನಂತಂದ್ರೆ ಸರ್ವಿಸಸ್ಗಳು ಇವತ್ತು ಸಿಎಸ್ಸಿಯಲ್ಲಿ ಇದಾವೆ.
1: ಸರ್, ಈಗ ಇಷ್ಟೆಲ್ಲಾ ಸರ್ವಿಸಸ್ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಇದೆ, ಜನರ ಪ್ರತಿಕ್ರಿಯೆ ಹೇಗಿದೆ ಅದ್ರ ಬಗ್ಗೆ ತಿಳಿಸಬಹುದು?
0: ಹಾ ಸರ್, ಇದು ಒಂದು ಏನಾಗುತ್ತಾ ಇದೆ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇರಲಾರದ್ದು ಬಹುಶಃ ಇದೊಂಥರ ಬೇಜಾರದ ಸಂಗತಿ ಅಂತ ಹೇಳ್ಬಹುದು. ಇವತ್ತು ಯಾಕಂದ್ರೆ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದಾವೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಮನ್ ಕಿ ಬಾತ್ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಸಿಎಸ್ಸಿ ಕೇಂದ್ರಗಳ ಬಗ್ಗೆ ಅರಿವನ್ನ ಮೂಡಿಸತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ, ಇಡೀ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಇವನ್ ಜಾಹೀರಾತುಗಳ ಮುಖಾಂತರ, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹಲವಾರು ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಇನ್ನೂ ಕೂಡ ಜನರ ಮಟ್ಟಕ್ಕೆ ಹೋಗಿ ಮುಟ್ಲಾರದ್ದು ಒಂಥರ ವಿಷಾದನೀಯ ಸಂಗತಿ. ಎಲ್ಲಿ ಹೋಗಿ ಮುಟ್ಟಿದ್ದಾವೆ, ಎಲ್ಲಿ ಕೆಲವೊಂದು ಇವತ್ತು ಪ್ರದೇಶಗಳಲ್ಲಿ ಎಲ್ಲಿ ಸಿಎಸ್ಸಿ ಕಂಟಿನ್ಯೂಸ್ಲಿ ಇವತ್ತು ಸಿಎಸ್ಸಿ ಕೇಂದ್ರಗಳು ನಡೀತಾವೆ, ಅಲ್ಲಿ ಏನಂತಂದ್ರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಇದ್ರ ಬಗ್ಗೆ ಯಾರಿಗೆ ಗೊತ್ತಾಗ್ತಾ ಇದೆ, ಸಿಎಸ್ಸಿ ಬಗ್ಗೆ ಯಾರಿಗೆ ಗೊತ್ತಿದೆ, ಸೇವೆಗಳ ಬಗ್ಗೆ ಯಾರಿಗೆ ಗೊತ್ತಿದೆ, ಅವರೆಲ್ಲರೂ ಕೂಡ ಏನಂತ ಹೇಳ್ತಾ ಇದಾರಂತೆ, ಈ ಸಿಎಸ್ಸಿ ಕೇಂದ್ರಗಳನ್ನ ದಯವಿಟ್ಟು ನಮ್ಮಲ್ಲಿ ಸ್ಥಾಪಿಸಿ ಸರ್, ದಯವಿಟ್ಟು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಗ ಇದ್ದಾನೆ, ಅವನ್ ಪಿ ಯು ಸಿ ಆಗಿದೆ, ಡಿಗ್ರಿ ಆಗಿದೆ, ಅವ್ನು ಬೇರೆ ಕಡೆಯಲ್ಲೂ ಜಾಬ್ಗೆ ಹೋಗ್ತಾ ಇಲ್ಲ, ಬಟ್ ಏನಂತಂತಂದ್ರೆ ಇಂಥವ್ರಿಗೆ ಇವತ್ತು ನಮ್ಮ ಸಿಎಸ್ಸಿ ಕೇಂದ್ರಗಳನ್ನ ಕೊಡಿ ಅಂತ ದಿನನಿತ್ಯ ಏನು ಇಲ್ಲ ಅಂತಂತಂದ್ರು ಸುಮಾರು 100 ಅಪ್ಲಿಕೇಶನ್ಗಳು ಇವತ್ತು ಕಚೇರಿಗೆ ಬರ್ತಾ ಇದ್ದಾವೆ. ಇದು ನಿರುದ್ಯೋಗವನ್ನು ಹೋಗಲಾಡಿಸೋದ್ರ ಆಗಿರ್ಬೋದು, ಸರ್ಕಾರಿ ಸೇವೆಗಳು, ಅರೆ ಸರ್ಕಾರಿ ಸೇವೆಗಳು, ಬ್ಯಾಂಕಿಂಗ್ ಇನ್ಸೂರೆನ್ಸ್ ಸೇವೆಗಳಾಗಿರ್ಬೋದು, ಓವರ್ಆಲ್ ಆಗಿ ಭಾರತ ಸರ್ಕಾರದ ಎಲ್ಲಾ ಒಂದು ಸೇವೆಗಳನ್ನ ಜನರಿಗೆ ಒಂದು ತಲುಪಿಸ್ತಕ್ಕಂತ ನೇರವಾಗಿ ಯಾವುದೇ ಏಜೆಂಟ್ ಆಗಿರ್ಬೋದು, ಮಧ್ಯವರ್ತಿಗಳ ಆಗಿರ್ಬೋದು, ಯಾವುದೇ ಕಮಿಷನ್ ಏನು ಇಲ್ಲದೇನು ಜನರಿಗೆ ತಲುಪಿಸ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಸಿಎಸ್ಸಿ ಮಾಡ್ತಾ ಇದೆ.
1: ಸರ್, ಅಂತ ಸಂದರ್ಭದಲ್ಲಿ ಪರೀಕ್ಷೆ ಬಗ್ಗೆ ತಾವು ಹೇಳಿದ್ರಿ, ಈ ಒಂದು ಸಿಎಸ್ಸಿ ಸೆಂಟರ್ ಓಪನ್ ಮಾಡ್ಲಿಕ್ಕೆ 7th to 10th ಅಥವಾ ಪಿ ಯು ಸಿ, ಆ ಪರೀಕ್ಷೆ ಎಲ್ಲಿ ಬರೀತಾರೆ, ಆ ಪರೀಕ್ಷೆಗೆ ಯಾವ ರೀತಿಯ ತಯಾರಿ ಇರುತ್ತೆ, ಅಫ್ಕೋರ್ಸ್ ಸ್ಕಿಲ್ ಬಗ್ಗೆ ಮಾತನಾಡೋಣ, ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ ಅದರ ಬಗ್ಗೆ ಸ್ವಲ್ಪ.
0: ಈಗ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತಗೋಬೇಕಾಗಿತ್ತಂದ್ರೆ ಸರ್ ಅವರಿಗೆ ಸಾಮಾನ್ಯ ಜ್ಞಾನ ಇರಬೇಕು. ಯಾಕಂತಂತಂದ್ರೆ ಸಾಮಾನ್ಯವಾಗಿ ಇದೆಲ್ಲನೂ ಕೂಡ ಡಿಜಿಟಲೈಸ್ ರೂಪದಲ್ಲಿ ಇರೋದ್ರಿಂದ ಕಂಪ್ಯೂಟರ್ ನಾಲೆಜ್ ಅವರಿಗೆ ಬಹಳ ಮುಖ್ಯವಾಗಿದೆ. ಕಂಪ್ಯೂಟರ್ ನಾಲೆಜ್ ಬೇಕು. ಯಾಕಂತಂದ್ರೆ ಈಗ ಒಂದು ಆಧಾರ್ ಕಾರ್ಡ್ ನಾವು ಮಾಡ್ಬೇಕಂತಂದ್ರೆ ಆಧಾರ್ ಕಾರ್ಡ್ಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ಒಂದು ಪ್ಯಾನ್ ಕಾರ್ಡ್ ಬೇಕಾಗಿತ್ತಂದ್ರೆ ಆ ಪ್ಯಾನ್ ಕಾರ್ಡ್ಗೆ ಏನು ಡಾಕ್ಯುಮೆಂಟ್ಗಳು ಬೇಕಂತಕ್ಕಂಥ ಒಂದು ಮಾಹಿತಿ ಇರಬೇಕು. ಅಥವಾ ಆ ಗ್ರಾಮದ ಒಬ್ಬ ವ್ಯಕ್ತಿ ಏನಾದರೂ ತಂದು ಕೊಟ್ಟಾಗ ಅದನ್ನು ಅಟ್ ಲೀಸ್ಟ್ ಓದಲಿಕ್ಕೆ ಅದನ್ನು ಅವನಲ್ಲಿ ಏನಂತಂದ್ರೆ ಆ ಒಂದು ಜ್ಞಾನ ಇರಬೇಕು. ಅದಕ್ಕೆ TEC ಅಂತ ಒಂದು ಟೆಲಿ ಎಂಟರ್ಪ್ರಿನರ್ ಕೋರ್ಸ್ ಅಂತ ಒಂದು ಎಕ್ಸಾಮ್ ಇದೆ ಸರ್. ಅದು ಬಹಳ ಸರಳವಾದಂತಹ ಒಂದು ರೀತಿಯಲ್ಲಿದೆ. ಆ ಎಕ್ಸಾಮ್ ಅನ್ನು ಎರಡು ಭಾಷೆಯಲ್ಲಿ ಲಭ್ಯವಿದೆ, ಒಂದು ಹಿಂದಿ, ಇನ್ನೊಂದು ಇಂಗ್ಲಿಷ್. ಆ ಒಂದು ಏನಂತಂತಂದ್ರೆ ಆ ಎಕ್ಸಾಮ್ನ ಬರೆದ್ರೆ ಅವ್ರಿಗೆ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲಾ ಮಾಹಿತಿ ಈವನ್ PDF ಫೈಲ್ಸ್ ಆಗಿರ್ಬೋದು, ಅವ್ರಿಗೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಮಟೀರಿಯಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಆ ಪೋರ್ಟಲ್ ಅಲ್ಲಿದೆ. ಇದನ್ನ ಏನಂತಂತಂದ್ರೆ ಅವರು 1450 rupees ಆನ್ಲೈನ್ ಪೇಮೆಂಟ್, ಇದನ್ನ ಪೇಮೆಂಟ್ ಗಳನ್ನ ಮಾಡಿ ಅವ್ರ ರಿಜಿಸ್ಟ್ರೇಷನ್ ನ ಮಾಡಿಕೊಂಡು ಆ ಒಂದು ಮಟೀರಿಯಲ್ ನ ತಗೊಂಡು ಇವರು ಸ್ಟಡಿ ಮಾಡಿ ಆ ಎಕ್ಸಾಮ್ನ ಬರೆದು ಪಾಸ್ ಆದ್ರೆ ಅವರಿಗೆ CSC ಅವರು ತೆಗಲಿಕ್ಕೆ ಒಂದು ಕೆಪಬಿಲಿಟಿ.
1: ಸ್ಕಿಲ್ಸ್ ಗಳ ಬಗ್ಗೆ ಮಾತನಾಡೋಣ ಸರ್. ಇದರಲ್ಲಿ ಸ್ಕಿಲ್ಸ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ತಾವು ಹೇಳಿದ್ರೆ ಮತ್ತಿನ್ ಯಾವೆಲ್ಲ ಸ್ಕಿಲ್ಸ್ ಗಳ ಅವಶ್ಯಕತೆ ಇದೆ
0: ಸರ್? ಇದರಲ್ಲಿ ಒಲಂಪಿಯಾಡ್ ಆಗಿರ್ಬೋದು, ಒಲಂಪಿಯಾಡ್ ಆಗಿರೋದು, ಸ್ಕಾಲರ್ಶಿಪ್ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರಿ ಪರೀಕ್ಷೆಗಳ ಆಗಿರ್ಬೋದು, ಅದಾದ್ಮೇಲೆ ಕಂಪ್ಯೂಟರ್ ಕೋರ್ಸಸ್ ಆಗಿರ್ಬೋದು, ಇವೆಲ್ಲ ಸೇವೆಗಳನ್ನ ಇವತ್ತು CSE ಮಾಡ್ತಾ ಇದೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಇವತ್ತು ಹೊರಗಡೆ ಒಂದು ಏನಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕಲಿಬೇಕಾಗಿತ್ತಂದ್ರೆ ಸುಮಾರು 3,000-4,000 ಏನಂತಂದ್ರೆ ಫೀಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೂ ಕೂಡ ಭಾರತ ದೇಶದಲ್ಲಿ ಇದೆ. ಬಟ್ ಅದನ್ನೆಲ್ಲವನ್ನು ಹೋಗಲಾಡಿಸಿ ಆ ಊರಲ್ಲಿನ ಅಥವಾ ಆ ಗ್ರಾಮದ ಒಂದು ವಿದ್ಯಾರ್ಥಿಗಳಿಗೆ ಏನಾದರೂ ಕಂಪ್ಯೂಟರ್ ಕೋರ್ಸ್ ಬೇಕಾಗಿತ್ತಂದ್ರೆ ಕೇವಲ 500 ರೂಪಾಯಿದಲ್ಲಿ ಆ ಒಂದು ಏನಂತಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ 20 hours ಅಂದ್ರೆ 20 hours ಇವತ್ತು ಅವರು ಏನಂತಂದ್ರೆ ಕಂಪ್ಯೂಟರ್ ತರಬೇತಿಯನ್ನು ಅವರು ತಗೊಳ್ಬಹುದು. ಅದರ ಜೊತೆಗೆ CSEಯಿಂದ ಒಂದು ಸರ್ಟ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ BCC ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಲಭ್ಯವಾಗುತ್ತೆ ಸರ್.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSE ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಜಿಲ್ಲಾ ವ್ಯವಸ್ಥಾಪಕರು CSE ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೆ ರುದ್ರನ್ ಅವರವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ ಈ ಒಂದು CSE ಕುರಿತು, ಮತ್ತಿನ್ ಯಾವೆಲ್ಲ ಸೇವೆಗಳು?
0: ಸರ್, ಇದರಲ್ಲಿ ಈಗಾಗಲೇ ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸುಮಾರು ಸರ್ವಿಸಸ್ ಗಳನ್ನ ಇವತ್ತು CSE ಕೊಡ್ತಾ ಇದೆ. ಅದರ ಜೊತೆಗೆ ಏನಂತಂದ್ರೆ ವಿಮೆ ಮತ್ತು ಪಿಂಚಣಿ ಸೇವೆಗಳ ಬಗ್ಗೆ ಮಾತಾಡಿದ್ವಿ. PMJJBY ಆಗಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, PMSBY ಆಗಿರ್ಬೋದು, ಜೀವ ವಿಮೆ ಇರ್ಬೋದು, ಇವನ್ ಅಪಘಾತ ವಿಮೆ, ಬೆಳೆ ವಿಮೆ, ಅದರ ಜೊತೆಗೆ ಮೊಬೈಲ್ ರೀಚಾರ್ಜ್ ನಂತ ಸೇವೆಗಳಾಗಿರ್ಬೋದು, DTH ರೀಚಾರ್ಜ್, ರೈಲ್ ಟಿಕೆಟ್, ಬಸ್ ಟಿಕೆಟ್, ಹೋಟೆಲ್ಸ್, ಪಾಸ್ಪೋರ್ಟ್ ಅಪ್ಲಿಕೇಶನ್ಸ್, UPI ಪೇಮೆಂಟ್ಸ್, RTGS, IMPS, ಇನ್ನೂ ಹಲವಾರು ಏನಂತಂದ್ರೆ ಸೇವೆಗಳನ್ನ ಆ ಒಂದು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಏನಂತಂದ್ರೆ ಜನರು ತಗೊಳ್ಬಹುದು.
1: ಇವತ್ತಿನ ಈ ಒಂದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮದಲ್ಲಿ CSE ಬಗ್ಗೆ ವಿವರವಾದ ಮಾಹಿತಿ ಕೊಟ್ರಿ. ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ?
0: ಸರ್, ಒಂದು ಏನಂತಂದ್ರೆ ಖುಷಿಯಾಗಿರ್ತಕ್ಕಂತ ವಿಚಾರ, ಅದಾದ್ಮೇಲೆ ಏನ ಈ ಕೇಳಿ ವೇಣುದನಿ ಮುಖಾಂತರ ಎಲ್ಲರಿಗೂ ಒಂದು ವಿನಂತಿ ಏನಂತಂದ್ರೆ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಲಭ್ಯವಿವೆ. ಯಾವುದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸುಮಾರು ಏನಂತಂತಂದ್ರೆ ಇವತ್ತು ಸರ್ಕಾರ ಇಷ್ಟೆಲ್ಲಾ ಯೋಜನೆಗಳನ್ನ ಜಾರಿಗೆ ತಂದ್ರು, ಇಷ್ಟೆಲ್ಲಾ ಜಾಹೀರಾತುಗಳನ್ನ ಕೊಟ್ಟಿದ್ರು ಕೂಡ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಗಳನ್ನು ಸರಿಯಾದ ರೀತಿಯಲ್ಲಿ ಮೂಡ್ತಾ ಇಲ್ಲ. ಅದಕ್ಕೆ ಎಲ್ಲ ಕೇಳುಗರಿಗೆ, ಎಲ್ಲ ಕೇಳಿ ವೇಣುದನಿ ಕೇಳುಗರಿಗೆ ಒಂದು ವಿನಂತಿ, ತಮಗೆ ಬೇಕಾಗಿರತಕ್ಕಂಥ ಯಾವುದೇ ಸರ್ಕಾರಿ ಸೌಲಭ್ಯಗಳು ಬೇಕಾಗಿತ್ತಂದ್ರೆ, ಸರ್ಕಾರಿ ಇಲಾಖೆಗಳ ಮಾಹಿತಿಯನ್ನ ಬೇಕಾಗಿತ್ತಂದ್ರೆ ದಯವಿಟ್ಟು ತಾವುಗಳೆಲ್ಲರೂ ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸರಿಯಾಗಿ ಏನಂತಂದ್ರೆ ಮಾಹಿತಿಗಳನ್ನು ಪಡೆದುಕೊಂಡು ಯಾವುದೋ ಮೋಸದ ಜಾಲಕ್ಕೆ ಬಲಿಯಾಗದೆ ತಾವು ಏನಂತಂದ್ರೆ ಸತ್ಯವಾಗಿ ಸೇವೆಗಳನ್ನು ಪಡೆದುಕೊಳ್ಬೇಕಂತ ನಾನು ಎಲ್ಲಾ ಕೇಳುಗರಿಗೆ ನಾನು ಹೇಳ್ತೀನಿ ಸರ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಥ್ಯಾಂಕ್ ಯು ಸರ್, ತುಂಬ ಹೃದಯದ ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಜಿಲ್ಲಾ ವ್ಯವಸ್ಥಾಪಕರು CSE ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೆ ರುದ್ರನ್ ಅವರವರು CSE ಕಾಮನ್ ಸರ್ವಿಸ್ ಸೆಂಟರ್ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಆಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಆಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಆಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಆಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: Only.
1: बेळगाव मधील केली बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केली बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केली बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
2: KLE Technological University Belagavi 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

your voice. I am singing song. Soup song.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Visveshwaraya Technological University as a Model Engineering College. Career opportunities: 100% placement assistance with recruitment support from more than 50 companies, including Infosys, Tata Group and Wipro. Special coaching is provided for UPSC, KPSC and GATE, along with academic workshops. The campus offers 500 Mbps Wi-Fi, a well-equipped library and digital classrooms. Separate, well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: KLE Technological University, Belagavi. Admissions open for 2026-27. Dr. MS Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತೀಲ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವಿ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ ಎನ್ಐಆರ್ಎಫ್ ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆತ್ ಗುಣವತ್ತಾ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 0831-247-1399 ಆಣಿ 9740639702. ವೆಬ್ಸೈಟ್ ಆಹೆ www.kle.farm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: देखा, मुझे जानबूझ के अवॉइड कर रहे हैं।
1: ये रिश्ता क्या कहलाता है के प्रायोजक है कोका कोला।
2: ಬೆಳಗಾವಿಯಾ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಶ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.kletech.ac.in.

0: only.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
2: ಕೇಳಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಎ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
3: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುಡಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ: 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831-24-71-399 ಆಣಿ 9740-63-9702. ವೆಬ್ಸೈಟ್ ಆಹೆ www.kleefarm.edu.

your voice. I am singing song. Soup song. Flop song.

0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
2: ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರಗಳ ಕಳ್ಳಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ BSF ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ BSF ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ BSF ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು BSF ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ದ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 1,87,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮ ವರ್ದಾನಿ ಅವರನ್ನು 21-17, 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ 2ನೇ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಎಸ್ ರವಿ ವಿ ಹುಚ್ಚನ್ನವರವರು, ಅಂದ್ರೆ ಫ್ರೀ ಲ್ಯಾನ್ಸರ್ ಇವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ತೆ ಮಂಜುನಾಥ್ ಅವರೇ.
0: ರವಿ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಫೈನಾನ್ಷಿಯಲ್ ಎಜುಕೇಶನ್ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ಆದ್ರೆ ತಮ್ಮ ಕಿರು ಪರಿಚಯ ನಮ್ಮ ಸ್ನೇಹಿತರಿಗೆ.
1: ನಾನು ರವಿ ಹುಚ್ಚನವರಂತ. ಆ್ಯಕ್ಚುಲಿ ಗದಗಿನಲ್ಲಿ ನಾನು ಟ್ರೈನರ್ ಕೆಲಸ ಮಾಡ್ತಾ ಇದ್ದೀನಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಜೊತೆಗೆ ಹಾಗೂ ಇನ್ನಿತರ ಅಂಗಸಂಸ್ಥೆಗಳ ಜೊತೆಗೆ ನಾನು ಟ್ರೈನರ್ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾದಂಥ ವಿಷಯ ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಈ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಉದ್ದೇಶ ಇಷ್ಟೇ, ನಮ್ಮ ದೇಶದಲ್ಲಿ ಹಣಕಾಸಿನ ಸಾಕ್ಷರತೆ ತುಂಬ ಕಡಿಮೆ ಇದೆ. ಸೊ ಇದಕ್ಕೆ ನಾನು ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ, ಮುಖ್ಯವಾಗಿ ನಾನು ಸುಮಾರು 20 ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥದ್ದು.
0: ಅದ್ಭುತ.
1: ಜೊತೆಗೆ ಮುಖ್ಯವಾಗಿ ನಾನು ಕಾರ್ವಿ ಸ್ಟಾಕ್ ಬ್ರೋಕಿಂಗ್ ಅಂತ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ 6 ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ನಂದು. ಅಲ್ಲಿ ಮ್ಯಾನೇಜರ್ ಆಗಿಂದು ವರ್ಕ್ ಮಾಡಿದೆ. ಜೊತೆಗೆ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಲೆಕ್ಚರ್ ಜೊತೆಗೆ ಇದು ಒಂದು ಫೈನಾನ್ಷಿಯಲ್ ಎಜುಕೇಷನ್ ಒಂದು ನನ್ನ ಟಾಪಿಕ್ಕು. ಇದ್ರ ಬಗ್ಗೆ ನಾನು ಆಗಾಗ ಕಾರ್ಯಕ್ರಮ ಕಂಡಕ್ಟ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ. ಇವನ್ ತರಬೇತಿ ಕೇಂದ್ರಗಳು ಸಹಿತ ಈ ಥರ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ.
0: ಅದ್ಭುತ.
1: ಸೊ ಇತ್ತೀಚಿನ ದಿನಗಳಲ್ಲಿ ಈ ಹಣಕಾಸಿನ ಸಾಕ್ಷರತೆ ಅನ್ನೋದು ಬಹಳಷ್ಟು ಅತಿ ಅವಶ್ಯಕವಾಗಿದೆ. ಯಾಕೆಂದರೆ ನಾವು ದುಡಿಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ದುಡಿದ ಹಣವನ್ನು ಎಲ್ಲಿ ಹೇಗೆ ತೊಡಗಿಸ್ಬೇಕು ಅನ್ನೋ ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಇಂದಿನ ಜೀವನದಲ್ಲಿ ಎಷ್ಟೋ ಜನ ಹಣಕಾಸಿನ ಫ್ರಾಡ್ಗಳು ನಡೀತಾ ಇದೆ, ಆನ್ಲೈನ್ನಲ್ಲಿ ನಡೀತಾ ಇದೆ, ಆಫ್ಲೈನ್ನಲ್ಲಿ ನಡೀತಾ ಇದೆ. ಇಂದಿನ ದಿನಮಾನದಲ್ಲಿ ನಾವು ಹಣವನ್ನು ಹೇಗೆ ತೊಡಗಿಸ್ಬೇಕನ್ನೋ ಸಹಿತ ಒಂದು ಮುಖ್ಯ ಘಟ್ಟ ಅಂತ ಹೇಳ್ಬೋದು. ಸೊ ಇಂದಿನ ಒಂದು ಕಾರ್ಯಕ್ರಮದ ಉದ್ದೇಶ ಅದೇ, ಏನಂದರೆ ನಾವು ಹೌ ಟು ಎಜುಕೇಟ್ ದ ಪೀಪಲ್. ಯಾಕಂದರೆ ನಮ್ಮ ದೇಶದಲ್ಲಿ 2013 ಒಂದು ಸರ್ವೆ ಮಾಡಿದರು, ನ್ಯಾಷನಲ್ ಸೆಂಟರ್ ಫಾರ್ ಫೈನಾನ್ಷಿಯಲ್ ಎಜುಕೇಷನ್ ಅಂತ. ಅವಾಗ ನಮ್ಮ ದೇಶದಲ್ಲಿ ಜಸ್ಟ್ 17% ಜನರಿಗೆ ಮಾತ್ರ ಈ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣಕಾಸಿನ ಸಾಕ್ಷರತೆ ಅಂತ ಇತ್ತು. ಮತ್ತು 2019 ಮತ್ತೊಂದು ಸರ್ವೆ ಮಾಡಿ ಸಮೀಕ್ಷೆ ಮಾಡಿದಾಗ ಆ ಮಟ್ಟ 27% ಹೆಚ್ಚಾಗಿದೆ. ಅಂದರೆ 127% ಜನ ಹಣಕಾಸಿನ ಸಾಕ್ಷರರು. ಅದರ ಅರ್ಥ ಏನು ಅಂದರೆ, ನಮ್ಮ ಹಣವನ್ನು ಎಲ್ಲಿ ಹೇಗೆ ಸುರಕ್ಷಿತವಾಗಿ ಹೂಡಿಕೆ ಮಾಡಬೇಕು ಅಂತ. ಅದರಲ್ಲಿ 3 ತತ್ವಗಳು ಬರ್ತವೆ, SLR ಅಂತ, ಸೇಫ್ಟಿ, ಲಿಕ್ವಿಡಿಟಿ ಆ್ಯಂಡ್ ರಿಟರ್ನ್ಸ್ ಅಂತ. ನಾನು ಹಣ ಹೂಡಿಕೆ ಮಾಡುವಂಥ ಕ್ಷೇತ್ರದಲ್ಲಿ ಏನಿರಬೇಕು, ಸೇಫ್ಟಿ ಇರಬೇಕು,
0: ಅದು ಮುಖ್ಯ,
1: ಅದು ಬಹಳ ಮುಖ್ಯವಾದ್ದು. ಎರಡನೇದಾಗಿ ಲಿಕ್ವಿಡಿಟಿ, ಲಿಕ್ವಿಡಿಟಿ ಅಂದರೆ ದ್ರವತ್ವ ಅಂತ. ದ್ರವತ್ವ ಅಂದರೆ ನಾನು ಹಣ ತಗೊಳ್ಳೋಕೆ ಹೋದಾಗ ನನಗೆ ಸರಳವಾಗಿ ತಗೊಳ್ಳುವಂಥ ಅವಕಾಶ ಸಿಗಬೇಕಲ್ಲಿ. ಯಾವುದೋ ಒಂದು ಸ್ಕೀಮ್ನಲ್ಲಿ ಹಾಕಿರ್ತೀವಿ, ಅದು ಹಣ ಬರಲ್ಲ ಸರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ದ್ರವತ್ವವನ್ನು ಇಲ್ಲದೇ ಇರುವಂಥ ಸ್ಕೀಮ್ಗಳು ಲಾಕ್ ಇನ್ ಸ್ಕೀಮ್ ಅಂತ ಕರಿತೀವಿ. ಎಷ್ಟೋ ಜನರು ಅದರಲ್ಲಿ ದುಡ್ಡು ಕಳ್ಕೊತಾರೆ. ದೆನ್ 3ನೇದಾಗಿ ನಾನು ಹಣ ಹೂಡಿಕೆ ಮಾಡ್ಬೇಕಾದ್ರೆ ನನಗೆ ಎಷ್ಟು ಬಡ್ಡಿ ದರ ಸಿಗುತ್ತೆ, ರಿಟರ್ನ್ಸ್, 6 ಅಂದರೆ ರಿಟರ್ನ್ಸ್, ಪ್ರತಿಫಲ ಎಷ್ಟು ಸಿಗುತ್ತೆ. ಸೊ ನನ್ನ ಪ್ರತಿಫಲ ಇಂದಿನ ಮಾರುಕಟ್ಟೆಗೆ ಅನುಗುಣವಾಗಿದೆಯೋ ಅಥವಾ ಇಲ್ವಾ. ಕೆಲವೊಮ್ಮೆ ರಿಟರ್ನ್ಗಳು ಹೆಂಗಿರುತ್ತಂದ್ರೆ ನಾವು ಗೆಸ್ಸೆ ಮಾಡಿರಲ್ಲ, 20% 30% ಅಂತ ಕೊಡ್ತಾರಂತ ಹೇಳಿ ಎಷ್ಟೋ ಜನ ಸಾರ್ವಜನಿಕರನ್ನು ಸಂಗ್ರಹಿಸ್ತಾರೆ ದುಡ್ಡನ್ನು, ಬಟ್ ಅದು ಬರಂಗಿಲ್ಲ, ವಾಪಸ್ ಬರಂಗಿಲ್ಲ ಅಂತ ಸ್ಕೀಮ್ಗಳು. ಸೊ ಈ 3 ತತ್ವಗಳನ್ನು ಅಳವಡಿಸ್ಕೊಂಡು ನಾವು ತುಂಬ ಕೇರ್ಫುಲ್ ಆಗಿ SLR ತತ್ವಗಳನ್ನು ಅಳವಡಿಸ್ಕೊಂಡ್ರೆ ನಾವು ಫೈನಾನ್ಷಿಯಲಿ ಎಜುಕೇಟೆಡ್ ಅಂತ ನಾವು ಹೇಳ್ಕೋಬೋದು, ಅಥವಾ ನಾನು ಅಂದರೆ ಫೈನಾನ್ಷಿಯಲ್ ಲಿಟ್ರೇಟ್ ಅಂತ ಹೇಳ್ಕೋಬೋದು. ಯಾರು ಈ 3 ತತ್ವಗಳನ್ನು ಅಳವಡಿಸ್ಕೊತಾರೆ, SLR ತತ್ವಗಳನ್ನು, ಸೇಫ್ಟಿ, ಲಿಕ್ವಿಡಿಟಿ ಆ್ಯಂಡ್ ರಿಟರ್ನ್ಸ್, ಸೊ ಅವ್ರನ್ನ ನಾವು ಫೈನಾನ್ಷಿಯಲಿ ಎಜುಕೇಟೆಡ್ ಅಂತ ಕರಿತೀವಿ. ಸೊ ಈಗಿನ ದಿನಮಾನಗಳಲ್ಲಿ ಈ ಪದ 3 ಪದಗಳು ಬಹಳ ಅವಶ್ಯಕತೆ ಇದೆ. ನೀವು ತುಂಬ ದುಡಿಯೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ದುಡಿದ ಹಣವನ್ನು ಈ 3 ತತ್ವಗಳ ಅನುಸಾರವಾಗಿ ಎಲ್ಲಿ ತೊಡಗಿಸ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ.
0: ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ಅರಿವು ಅಥವಾ ಫೈನಾನ್ಷಿಯಲ್ ನಾಲೆಜ್ ಅಂತ ಏನು ಇವತ್ತಿನ ಟಾಪಿಕ್ ಇದೆ ಅದು ಬಹಳ ಮುಖ್ಯವಾಗಿದೆ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ನಾನು ಒಂದೊಂದೇ ಹಂತದಲ್ಲಿ ಬರುತ್ತೇನೆ. ಈಗ ಯುವಕರು ಯಾರು ಹೊಸ ಕೆಲಸಕ್ಕೆ ಹೋಗ್ತಾರೆ, ಸಂಪಾದನೆ ಅಂತ ಬಂದಾಗ ಸಂಪಾದನೆ ಫಸ್ಟ್ ಸ್ಯಾಲ್ರಿ ಯಾರಿಗೆ ನೆನಪಿರುವುದಿಲ್ಲ, ಅಫ್ಕೋರ್ಸ್. ಆದರೆ ಬಂದಿರುವ ಫಸ್ಟ್ ಸ್ಯಾಲ್ರಿ ಪಾರ್ಟಿ ಹೆಸರಲ್ಲಿ ಇಲ್ಲಿ ಅಲ್ಲಿ ವೇಸ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೆಸರು ಹೇಳ್ಬೋದು EMI ಅಥವಾ ಇಟ್ ಈಸ್ ಹ್ಯಾಸ್ ಬಿಕಮ್ ಅ, ಕೆಲವೊಬ್ಬರಿಗೆ ಅದು ಬಹಳ ಒಳ್ಳೆಯದಾದಂಥ ಒಂದು ಇದು ಮಾರ್ಗ, ಬಟ್ ಕೆಲವೊಬ್ಬರಿಗೆ ಅದು ಒಂದು ಟ್ರ್ಯಾಪ್ ಆಗಿಬಿಟ್ಟಿದೆ, EMI ಟ್ರ್ಯಾಪ್. ಸೊ ಅಂಥ ಸಂದರ್ಭದಲ್ಲಿ ಬೇಡವಾದಂತಹ ಫೋನ್ಗಳು ಇರಲಿ ಅದು ಇದು ಅಂತ EMI ತೊಗೋತಾರೆ. ಆಮೇಲೆ ಬರೋ ಸ್ಯಾಲ್ರಿ ಯಾವತ್ತು ಆಟೋ ಡೆಬಿಟ್ ಆಗಿ ಕಟ್ ಆಗುತ್ತೆ ಅಲ್ಲ, ಅವಾಗ ಅವರಿಗೆ ಅರಿವಾಗುತ್ತೆ ಆ್ಯಂಡ್ ಯಾರಿನ ಟ್ರ್ಯಾಪ್. ಅಂಥ ಸಂದರ್ಭದಲ್ಲಿ ಬನ್ನಿ, ಯುವಕರಿಗೆ ಯಾರು ಹೊಸಬ್ರು ಹೊಸ ಒಂದು ವೃತ್ತಿ ಜೀವನವನ್ನು ಆರಂಭ ಮಾಡ್ತಾ ಇದ್ದಾರೆ, ಸ್ಯಾಲ್ರಿ ಬರ್ತಾ ಇದೆ, ಅಂಥವರಿಗೆ ಇನ್ವೆಸ್ಟ್ಮೆಂಟ್ ಫಾರ್ ಯುವಕರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ?
1: ಸರ್, ಆ್ಯಕ್ಚುಲಿ ಫಸ್ಟ್ ಸ್ಯಾಲ್ರಿ ಅಂದ ತಕ್ಷಣ ನೆನಪಾಗುತ್ತೆ, ಅದು ಎಲ್ಲರ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ.
0: ನಿಜ.
1: ಯಾಕೆಂದರೆ ಎಲ್ಲರೂ ಒಂದು ಡೆಡಿಕೇಶನ್ ಮಾಡ್ತಾರೆ, ಓ ಫಸ್ಟ್ ಸ್ಯಾಲ್ರಿ ನಾನು ಏನು ಮಾಡಬೇಕು ಅಂತ. ನನ್ನ ಪ್ರಕಾರ ಫಸ್ಟ್ ಸ್ಯಾಲರಿ ಬಂದ ತಕ್ಷಣ ನಮ್ಮ ಫಸ್ಟ್ ಸ್ಯಾಲರಿ ಬಂದಾಗ ಹಣಕಾಸಿನ ಯೋಜನೆಯನ್ನು ನಿರ್ಧರಿಸುವ ದಿನ. ಫಸ್ಟ್ ಸ್ಯಾಲರಿ ಬಂದಾಗ ನನಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಂಥ ಒಂದು ದಿನ.
0: ಅದ್ಭುತ.
1: ಸೊ ಆ ದಿನವನ್ನು ನಿರ್ಧರಿಸಿದ ನಂತರ ಅದು ತಕ್ಕಂತೆ ನಾನು ಹಣವನ್ನು ಜೋಡಣೆ ಮಾಡುವಂಥದ್ದು, ಹೂಡಿಕೆ ಮಾಡುವಂಥದ್ದು. ನೀವು ಹೇಳ್ತಾ ಇದ್ರಿ ಏನಂದ್ರೆ EMI ಟ್ರ್ಯಾಪ್ ಆಗ್ತಾರೆ ಅಂತ. ಆ EMI ಟ್ರ್ಯಾಪ್ನಲ್ಲಿ ಕ್ರೆಡಿಟ್ ಕಾರ್ಡ್ ಒಂದು ಟ್ರ್ಯಾಪ್ ಇದೆ.
0: ಸ್ಯಾಲರಿ
1: ಬಂದ ತಕ್ಷಣ ನಮ್ಮ ಜನರಿಗೆ ಒಂದು ಹುಚ್ಚಿರುತ್ತೆ, ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳುವಂಥ ಹುಚ್ಚಿರುತ್ತೆ. ಆ ಕ್ರೆಡಿಟ್ ಕಾರ್ಡ್ ಸಹಿತ ಒಂದು ಜನ ಏನಾಗಿದ್ರೆ ಅವಶ್ಯಕತೆ ಇಲ್ಲದಂಥವ್ರು ಸಹಿತ ಕ್ರೆಡಿಟ್ ಕಾರ್ಡ್ ತೊಗೊಂತ ಇದ್ದಾರೆ. ಸೊ ಈ ವಿಷಯದು ಇನ್ವೆಸ್ಟ್ಮೆಂಟ್ ಅಂತ ನಾನು ಕರೆಯಂಗೇ ಇಲ್ಲ ಅದಕ್ಕೆ. ಸೊ ನಾನು ಫಸ್ಟ್ ಸ್ಯಾಲರಿ ಬಂದಾಗ ನಾನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು. ಜೀವನದಲ್ಲಿ ಎಲ್ಲರಿಗೂ ಹಣಕಾಸಿನ ಗುರಿಗಳಂತಿರುತ್ತೆ, ಹಣಕಾಸಿನ ಆಸೆಗಳಂತಿರುತ್ತೆ, ಎಲ್ಲ ಫ್ಯಾಮಿಲಿಯಲ್ಲಿ ಇರುತ್ತೆ. ನೋಡಿ, ಫಸ್ಟ್ ಮೊದಲೇದಾಗಿ ನನಗೆ ಸ್ಯಾಲರಿ ಬಂದ ತಕ್ಷಣ ಫಸ್ಟು ಕಮಿಟ್ಮೆಂಟ್ ಏನಿರುತ್ತೆ, ಸಣ್ಣದಾಗಿ ಸ್ಟಾರ್ಟ್ ಒಂದು ಬೈಕ್ ತೊಗೋಬೇಕು, ವೆಹಿಕಲ್ ಟೂ ವೀಲರು ಕಾರ್ ತೊಗೋಬೇಕಂತಿರುತ್ತೆ, ಒಂದು ಪ್ಲಾಟ್ ತೊಗೋಬೇಕಂತಿರುತ್ತೆ, ದೆನ್ ಮದುವೆ ಅಂತಿರುತ್ತೆ,
0: ಫ್ಲಾಟ್,
1: ದೆನ್ ಅಗೇನ್ ಒಂದು ಮನೆ ಕಟ್ಟಿಸ್ಬೇಕಂತ ಇರುತ್ತೆ. ಸೊ ದೀಸ್ ಆರ್ ಆಲ್ ಫೈನಾನ್ಷಿಯಲ್ ಗೋಲ್ಸ್. ಜೊತೆಗೆ ಒಂದು ಸಾಧ್ಯ ಆದರೆ ಒಂದು ಫಾರಿನ್ ಟೂರ್ ಅಂತ, ಇದೊಂದು 10 ವರ್ಷ ಆದಮೇಲೆ. ಸೊ ದೀಸ್ ಆರ್ ಆಲ್ ಈಗೆಲ್ಲ ಟ್ರೆಂಡ್ ಹೆಂಗಂದ್ರೆ ವೆಕೇಷನ್ ಅಂತ ಒಂದು ಕಾನ್ಸೆಪ್ಟ್, ವೀಕೆಂಡ್ ಕಾನ್ಸೆಪ್ಟು, ವೆಕೇಷನ್ ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆಲ್ಲ ಪ್ಲ್ಯಾನ್ ಇರಬೇಕು. ಅದಕ್ಕೆ ಸಾಲ ಮಾಡಿ ಟೂರ್ ಮಾಡಿ ಬರ್ತೀನಿ, ಸಾಲ ಮಾಡಿ ಕಾರ್ ತೊಗೊಂತೀನಿ, ಸಾಲ ಮಾಡಿ ಮನೆ ಕಟ್ಟಿಸ್ತೀನಿ, ಓಕೆ, ದಟ್ ಇಸ್ ಅನ್ ಇನ್ ಯುವರ್ ಬಜೆಟ್. ಅಂದರೆ ಒಂದು ಅನುಕೂಲತೆ ಬಜೆಟ್ನಲ್ಲಿ ನೀವು ಸಾಲ ಮಾಡಿ ಮನೆ ಕಟ್ಟಿಸೋದ್ರಲ್ಲಿ ತೊಂದರೆ ಇಲ್ಲ, ಅನುಕೂಲಕರವಾದಂಥ ಸಾಲ ಮಾಡಿ ನೀವು ಕಾರ್ ತೊಗೊಂಡ್ರೆ ತೊಂದರೆ ಇಲ್ಲ. ಆ EMI ಅನ್ನೋದು ಬರ್ಡನ್ ಆಗಬಾರ್ದು. ಸೊ EMI ನಿಮ್ಮ ಅನುಕೂಲ ತಕ್ಕಂತೆ EMI ಇರಬೇಕು. ಬಟ್ ಬಹಳಷ್ಟು ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ದಾರಿ ತಪ್ತಾ ಇದ್ದಾರೆ. ಸೊ ಆ ಒಂದು ವಿಷಯ ದೃಷ್ಟಿಯಿಂದ ನೋಡಿದಾಗ ನನ್ನ ಒಂದು ಅವ್ರಿಗೆ ಸಲಹೆ ಏನಂದರೆ, ಪ್ಲ್ಯಾನ್ಡ್ ಆಗಿರಬೇಕು, ಕರೆಕ್ಟಾಗಿ ಸುಸಂಬಂಧವಂತ ಪ್ಲ್ಯಾನ್ಡ್ ಆಗಿರುವಷ್ಟಂತ ಇನ್ವೆಸ್ಟ್ಮೆಂಟನ್ನು ಮಾಡಿ, ಜೊತೆಗೆ EMI ತೊಗೊಂಡ್ರೆ ತೊಂದರೆ ಇಲ್ಲ, ಹಣಕಾಸಿನ ಗುರಿಗಳನ್ನು ರೀಚ್ ಮಾಡಬೇಕು. ಪ್ರತಿಯೊಂದು ಗುರಿಯಾಗಿ ಇಟ್ಟುಕೊಂಡು ನಾವು ಆ ಯೋಜನೆ ತಕ್ಕಂತೆ ಹಣವನ್ನು ತೊಡಗಿಸ್ತಾ ಹೋಗಬೇಕು.
0: ನಿಜ.
1: ಅದು ಬ್ಯಾಂಕ್ RD ಇರ್ಬೋದು, ಪೋಸ್ಟಲ್ RD ಇರ್ಬೋದು. ಈಗ ನಮ್ಮ ತಂದೆ ತಾಯಿಗಳೆಲ್ಲ ಮಾಡ್ತಾ ಇರೋದು ಬ್ಯಾಂಕು ಪೋಸ್ಟ್ RD ಮಾಡ್ತಾ ಇದ್ದಾರೆ,
0: FD.
1: ಕೆಲವು ಕೆಟಗರಿ ಜನ ಈಗ ಏನು ಮಾಡ್ತಾರೆ, CTR BC ಬಡ್ಡಿಯವರ ಅಂತ ಮಾಡ್ತಾರೆ. ಸೊ ಇದು ಕೆಟಗರಿ B ಇನ್ವೆಸ್ಟರ್ಸ್. ಸೊ ಇದರಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದಾಗ ನನಗೆ ಸೇಫ್ಟಿ ಇಂಥ ಪ್ರಶ್ನೆ ಉದ್ಭವ ಆದಾಗ ಬ್ಯಾಂಕು ಪೋಸ್ಟ್ RDನೇ ಸೇಫ್ಟಿ ಇರುತ್ತೆ. ಈ CT BC ರಿಸ್ಕ್ ಇರುತ್ತೆ. ಸೊ ಅಂಥದನ್ನು ನಾನು ಯುವಕರಿಗೆ ಸಜೆಸ್ಟ್ ಮಾಡಲ್ಲ. ಏನಂತಂದರೆ, ಮುಖ್ಯವಾಗಿ ನನ್ನ ಪ್ರಕಾರ ನಿಮ್ಗೆ RD ಅನ್ನೋ ಕಾನ್ಸೆಪ್ಟ್ ಬಂದಾಗ ನೀವು ಉಳಿತಾಯ ಮಾಡಿ ಗುರಿ ಸಾಧನೆ ಮಾಡಬೇಕಂದ್ರೆ ನೀವು ಭಾಳ ಟ್ರೆಡಿಷ್ನಲ್ ಇನ್ವೆಸ್ಟರ್ಸ್ ಇದ್ದರೆ, ರಿಸ್ಕ್ ಫ್ರೀ ಇನ್ವೆಸ್ಟರ್ಸ್ ಇದ್ದರೆ ಬ್ಯಾಂಕು ಪೋಸ್ಟ್ ಆಫೀಸ್ನ RDಯಲ್ಲಿರುವಂಥ ಸೂಕ್ತ. ನನಗೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನನಗೆ ರಿಸ್ಕ್ ಬೇಕು ಅಥವಾ ರಿಟರ್ನ್ಸ್ ಚೆನ್ನಾಗಿ ಬೇಕು ಅಂದಾಗ ಅದರಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿದೆ. PPF ಅಂತಿದೆ, ಸುಕನ್ಯಾ ಸಮೃದ್ಧಿ ಯೋಜನಾ ಅಂತಿದೆ. ಸೊ ಇದರಲ್ಲಿ ಏನಂದರೆ ಲಾಂಗ್ ಡ್ಯೂರೇಷನ್ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಈಗಿನ ಮಾಡರ್ನ್ ಪ್ರೊಡಕ್ಟ್ ಅಂದರೆ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಸಹಿತ ನೀವು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇವೆಲ್ಲ ಉದ್ದೇಶಗಳನ್ನ ನೋಡಿದಾಗ ನಮ್ಮ ಉದ್ದೇಶ ಅಂದರೆ, ಫಸ್ಟ್ ಸ್ಯಾಲರಿ ಬಂದ ತಕ್ಷಣ ಈಗಿನ ಜನ್ರೇಷನ್ ಯುವಕರಿಗೆ ನಾ ಹೇಳಿದ್ರೆ ಒಂದು SIP ಮಾಡುವಂಥದ್ದು, ಸಣ್ಣದೊಂದು 2,000 or 5,000 ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಸೊ ಅದರಲ್ಲಿ ಆರಂಭ ಮಾಡಿದರೆ ಅವರ ಹಣಕಾಸಿನ ಗುರಿಯನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಅ ಮೌಂಟನ್ ಆಫ್ ನಾಲೆಜ್ ಇದ್ದೀರಾ. ಆದರೆ ನಮ್ಮ ಸಂದರ್ಶನದಲ್ಲಿ ಆದಷ್ಟು ನಾವು ಕವರ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮ್ಮ ಕಡೆಯಿಂದ ಆದಷ್ಟು ಒಳ್ಳೆಯ ಸಲಹೆಗಳು ಕವರ್ ಮಾಡೋಣ. ಈಗ ಯುವಕರಿಗೆ ಆಯಿತು, ಮಿಡ್ಲ್ ಏಜ್ ಪೀಪಲ್ ಯಾರಿದ್ದಾರೆ ಅವರಿಗೆ ಸಡನ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂದರೆ, ಏಕೆಂದರೆ ಅವರಿಗೆ ದೂರದೃಷ್ಟಿಯಲ್ಲಿ ರಿಟೈರ್ಮೆಂಟ್ ಇರುತ್ತೆ ಮಿಡ್ಲ್ ಏಜ್ ಪೀಪಲ್. ಸೊ ಅಂಥವರಿಗೆ ಯಾವ ರೀತಿ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ?
1: ಸರ್, ಈಗ ಏನಂದರೆ, ಒಂದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಮಿಡ್ಲ್ ಏಜ್ ಅಂದರೆ ನೌಕರಿ ಮಾಡ್ತಾ ಇರ್ತಾರೆ, ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಆದಾಯದ ಗಳಿಕೆ ಇರುತ್ತೆ, ಕೆಲವು ರಿಯಲ್ ಎಸ್ಟೇಟ್ ಅಂತ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ 10 ಲಕ್ಷ 20 ಲಕ್ಷ ನೀವು ಅಮೌಂಟ್ ನಿಮ್ಮ ಹತ್ರ ಜಾಸ್ತಿ ಇದ್ದಾಗ ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಮಕ್ಕಳ ಮದುವೆಗಾಗಿ ಬಂಗಾರ ತೊಗೊಳ್ಳುವಂಥದ್ದು.
0: ವೆರಿ ನೈಸ್.
1: ಸೊ ಬಂಗಾರ ತೊಗೊಳ್ಳುವಂಥ ಸ್ಕೀಮ್ ಸಹಿತ ಸಾಕಷ್ಟು ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ಹೇಳ್ತಾ ಇರೋದು ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಅಂತ ಒಂದು ಕಾನ್ಸೆಪ್ಟ್. ಏನಪ್ಪ ಇದು ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಅಂದರೆ, ಇದು ಬ್ಯಾಂಕ್ನಲ್ಲಿ ಸಿಗುತ್ತೆ, ಪೋಸ್ಟ್ ಆಫೀಸ್ ಸಿಗುತ್ತೆ, ಸವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ಬೋದು.
0: ಎಕ್ಸಾಕ್ಟ್ಲಿ.
1: ಸೊ SGB ಅಂತ. ಸೊ ಸವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ನಲ್ಲಿ ಇದು ಇಟ್ ಇಸ್ ಅನ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಕಂಪೇರ್ ವಿತ್ ಬ್ಯಾಂಕ್ FD ಆ್ಯಂಡ್ ಪೋಸ್ಟ್ RDs. ಲಾಸ್ಟ್ 30 ಇಯರ್ಸ್ 30 ವರ್ಷ ಇತಿಹಾಸ ಕಂಪ್ಯಾರಿಸನ್ ಮಾಡಿದರೆ, ಯಾರು ಬ್ಯಾಂಕ್ನಲ್ಲಿ ಹಣ ಹೂಡಿಕೆ ಮಾಡ್ತಾ ಬಂದಿದ್ದಾರೆ, ಯಾರು ಬಂಗಾರನಲ್ಲಿ ಹಣ ಹೂಡಿಕೆ ಮಾಡ್ತಾ ಬಂದಿದ್ದಾರೆ, ಇವೆರಡನ್ನೂ ಹೋಲಿಕೆ ಮಾಡಿದಾಗ ಬಂಗಾರನಲ್ಲಿ ಹಣ ಹೂಡಿಕೆ ಮಾಡಿದಂಥವ್ರು ಹೆಚ್ಚು ಹಣ ಗಳಿಸಿದ್ದಾರೆ. ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಲಾಸ್ಟ್ 30 ವರ್ಷದಿಂದ ಬಂಗಾರ 11-12% ರಿಟರ್ನ್ಸ್ ಕೊಟ್ಟಿದೆ. ಬ್ಯಾಂಕ್ FD 7.5% ರಿಟರ್ನ್ಸ್ ಕೊಟ್ಟಿದೆ. ಎರಡು ಹೋಲಿಕೆ ಮಾಡಿದಾಗ. ಸೊ ಈ ಅದಕ್ಕೆ ನನ್ನ ಪ್ರಕಾರ ಬಂಗಾರದಲ್ಲಿ ಹಣ ಹೂಡಿಕೆ ಮಾಡೋ ಕಾನ್ಸೆಪ್ಟ್ ಏನಿದೆಯಲ್ಲ, ಬೇರೆ ಆಭರಣ ತೆಗೆದುಕೊಂಡು ಹಾಕೊಳ್ಳೋದಷ್ಟೇ ಅಲ್ಲ. ಈಗ ಈ SDB ಸ್ಕೀಮ್ನಲ್ಲಿ ಹಾಕಿದರೆ ಬ್ಯಾಂಕ್ನಲ್ಲಿ ಈ ಪ್ರಾಡಕ್ಟ್ ಏನಿದೆ ಅಂದರೆ, ನೀವು ಉದಾಹರಣೆಗೆ ಇವತ್ತು ಬಂಗಾರ ರೇಟು 73,000 ರೂಪಾಯಿ ಇದೆ, ಟಿ ವಿಲಿರುವಂಥ ರೇಟು, ನಾವು MCX ರೇಟ್ ಅಂತ
0: ಎಕ್ಸಾಕ್ಟ್ಲಿ
1: 73,000 ರೇಟ್ನಲ್ಲಿ ನೀವು 10 ಗ್ರಾಮ್ ಬಂಗಾರ ತೊಗೋಬೇಕಂತ ನೀವು ಏನಂತ ವಿಚಾರ ಮಾಡಿದ್ರಿ. ನನ್ನ ಸಲಹೆ ಅಂದರೆ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ನಲ್ಲಿರುವಂಥ ಅಧಿಕಾರಿಗಳಿಗೆ ಏನಂದರೆ ಭೇಟಿಯಾಗಿ SGB ಸ್ಕೀಮ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳಿ, ಅವರು ಒಂದು ಡೇಟು ಟೈಮ್ ಕೊಡ್ತಾರೆ, ಆ ದಿವಸ ಹೋಗಿ ಅದರಲ್ಲಿ 73,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಪ್ರತಿ ವರ್ಷ ನಿಮಗೆ 2.5% ಬಡ್ಡಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 1,500 ರಿಂದ 1,800 ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ. 5 ವರ್ಷವರೆಗೂ ನೀವು ಅದನ್ನು ಬಿಟ್ಬಿಡ್ಬೇಕಲ್ಲಿ. ಒಂದು 10 ಗ್ರಾಮ್ ಬಂಗಾರ ತೊಗೊಂಗೆ ದೋಣಂಗೆ ನೀವು ಅದರಲ್ಲಿ, ಜಸ್ಟ್ 10 ಗ್ರಾಮ್ ಆಫ್ ಗೋಲ್ಡ್ 73,000. ಇದರಿಂದ 5ನೇ ವರ್ಷಕ್ಕೆ ಲಾಕಿನ್ ಓಪನ್ ಆಗುತ್ತೆ, ಅಲ್ಲಿವರೆಗೂ ನೀವು ತಗೊಳಕ್ಕೆ ಬರಲ್ಲ. 5ನೇ ವರ್ಷಕ್ಕೆ ಆ ಹಣವನ್ನು ನೀವು ವಾಪಸ್ ತೊಗೊಂಡ್ರೆ ಯಾವ ರೀತಿ ಇರೋದಂದ್ರೆ, ಅವತ್ತಿನ ರೇಟ್ ಏನಿರುತ್ತೆ ಪ್ರೈಸ್, ಇವತ್ತಿನ ರೇಟಿಗೆ ನಾನು 73,000 ರೂಪಾಯಿಗೆ ನಾನು ಏನು ಮಾಡಿದ್ದೀನಿ, 10 ಗ್ರಾಮ್ ಬಂಗಾರ ತೊಗೊಂಡಿದ್ದೀನಿ. 5 ವರ್ಷದ ನಂತರ ಬಂಗಾರ ರೇಟು ಸುಮಾರು 95,000 ಆಗಿತ್ತು ಅಂದರೆ ನಿಮಗೆ ಆ ದುಡ್ಡು 95,000 ವಾಪಸ್ ಬರುತ್ತೆ, ಪ್ಲಸ್ 2.5% ಬಡ್ಡಿ ಅದು ಸಹಿತ ನಿಮಗೆ ಸಿಗುತ್ತೆ.
0: ನಿಜ.
1: ಸೊ ಇದು ಒಂದು ಮಿಡ್ಲ್ ಏಜ್ನವರಿಗೆ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕಾನ್ಸೆಪ್ಟು. ಜೊತೆಗೆ ಈಗಿನ ಮಾಡರ್ನ್ ಪ್ರೊಡಕ್ಟ್ಸ್ ಪ್ರಕಾರ, ನನ್ನ ಪ್ರಕಾರ ನಾನು ಶೇರ್ ಮಾರ್ಕೆಟ್ನಲ್ಲಿ ನಾಲೆಜ್ ಇಲ್ಲಪ್ಪ ಅಂದರೆ ಈಗಿನ ಜನರೇಷನ್ಗೆ ಮ್ಯೂಚುವಲ್ ಫಂಡೇ ಬೆಸ್ಟು.
0: ಬೆಸ್ಟು.
1: ಅದರಲ್ಲಿ ರೆಗ್ಯುಲೇಟೆಡ್ ಬೈ SEBI ಅಂತ ಹೇಳ್ಬೋದು. ಈಗ ನಮ್ಮ ಬ್ಯಾಂಕ್ಗಳಿಗೆ RBI ರೆಗ್ಯುಲೇಷನ್ ಇರುತ್ತೆ, ಮ್ಯೂಚುವಲ್ ಫಂಡಿಗೆ ರೆಗ್ಯುಲೇಷನು SEBI ಅಂತ ಇರುತ್ತೆ. ಎಷ್ಟೋ ಜನರಿಗೆ ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡ್ ಅಂದರೆ ಎರಡು ಒಂದೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಶೇರ್ ಮಾರ್ಕೆಟ್ ಬಿದ್ದುಬಿಟ್ರೆ ಮ್ಯೂಚುವಲ್ ಫಂಡ್ ಬಿದ್ದುಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಶೇರ್ ಮಾರ್ಕೆಟಿಗೂ ಮ್ಯೂಚುವಲ್ ಫಂಡಿಗೂ ಸ್ವಲ್ಪ ಅಷ್ಟಿಗೆ ವ್ಯತ್ಯಾಸ ಇದೆ, ಭಾಳಷ್ಟಿದೆ. ಅಂದರೆ ಇದರಲ್ಲಿ ಫುಲ್ ಟ್ಯಾಲೆಂಟೆಡ್ ಇರುವಂಥದ್ದು ಅಂದರೆ ಎಕ್ಸ್ಪರ್ಟ್ಸ್ ಇರುವಂಥದ್ದು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಮ್ಯೂಚುವಲ್ ಫಂಡನ್ನು.
0: ನಿಜ.
1: ಸೊ ನಾನು ಶೇರ್ನಲ್ಲಿ ನಾನು ಇಂಡಿವಿಜುವಲ್ ರಿಸ್ಕ್ ತೊಗೊಂಡಂಗೆ ಅದರಲ್ಲಿ, ನಾನು ಒಬ್ಬನೇ ಒಂದು 5 ಕಂಪ್ನಿ ಶೇರ್ಸು 1 ಕಂಪ್ನಿ ಶೇರ್ಸು ತೊಗೊಳ್ತೀನಿ. ಅದರಲ್ಲಿ ನನಗೆ ಯಾವುದೋ ರಿಸರ್ಚ್ ಇರಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಗೊತ್ತಿರಲ್ಲ, ಯಾವ ಪ್ರೊಡಕ್ಟ್ ಬಗ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ, ಯಾವ ಕಂಪ್ನಿ ಬಗ್ಗೆ ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗುತ್ತೆ ಅಂತ ಗೊತ್ತಿರಲ್ಲ. ಅದೇ ಒಬ್ಬ ಎಕ್ಸ್ಪರ್ಟಿನ ಕೈ ದುಡ್ಡು ಕೊಟ್ಟರೆ ಅವನೇನು ಮಾಡ್ತಾನೆ, ಒಳ್ಳೆ ಒಳ್ಳೆ ಕಂಪ್ನಿಗಳು ಹಣ ತೊಡಗಿಸ್ತಾನೆ. ಈ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಹೆಂಗೆ ವರ್ಕೌಟ್ ಆಗುತ್ತಂದ್ರೆ, ಇಫ್ ಯು ಆರ್ ಗಿವಿಂಗ್ 10,000, 20,000, 1,00,000, 10,00,000, ಆ 10,00,000 70 ಕಂಪ್ನಿಗಳಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಣ ತೊಡಗಿಸ್ತಾರೆ. ಹಣ ತೊಡಗಿಸೋದ್ರ ಮುಖಾಂತರ ನಿಮಗೆ ರಿಸ್ಕ್ ಡೈವರ್ಸಿಫಿಕೇಶನ್ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕಂಪ್ನಿಗಳ ಗ್ರೋತು ಆಗಲಿಲ್ಲ ಅಂದರೂ, ಅದರಲ್ಲಿ 1-2 ಕಂಪ್ನಿ ಗ್ರೋತ್ ಆಗಲಿಲ್ಲ ಅಂದರೂ ಉಳಿಕಿದ 70 ಕಂಪ್ನಿಗಳು ಗ್ರೋತ್ ಆಗ್ತಿ ಹಾಗೆ ಆಗ್ತದೆ. ಸೊ ಹೀಗಾಗಿ ಅವಾಗ ಏನಾಗುತ್ತೆ, ನಿಮ್ಮ ಹಣಕ್ಕೆ ಒಂದು ಸೇಫ್ಟಿ ಭದ್ರತೆ ಇರುತ್ತೆ. ನೀವು ಶೇರ್ ಮಾರ್ಕೆಟಿಗೆ ಹೋದರೂ ಅಷ್ಟೇ, ಮ್ಯೂಚುವಲ್ ಫಂಡ್ ಬಂದರೂ ಅಷ್ಟೇ, ಅವಧಿ ಕನಿಷ್ಠ 5 ವರ್ಷದ ಗುರಿ ಇಟ್ಕೊಂಡು ಹೋಗಲೇಬೇಕು. ಅಂದಾಗ ನೀವು ಮಧ್ಯಮ ವಯಸ್ಕರು ಸಹಿತ ಅದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಮ್ಯೂಚುವಲ್ ಫಂಡ್ನಲ್ಲಿ, ಇದರಲ್ಲಿ ನಂಗೆ ರಿಸ್ಕ್ ಬೇಡಪ್ಪ ಅನ್ನೋರು.
0: ಹೌದೌದು, ಭಾಳ ಮುಖ್ಯ.
1: ಅವರಿಗೆ ಬಾಂಡ್ ಅಂತ ಇರುತ್ತೆ. ಈ ಬಾಂಡ್ ಅಥವಾ ಡೆಟ್ ಮಾರ್ಕೆಟ್ ಅಂತ ಇದೆ, ಅಂದರೆ ಬಾಂಡ್ ಫಂಡ್ ಅಂತ. ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಇಕ್ವಿಟಿ ಫಂಡ್ ಅಂತ ಬರುತ್ತೆ, ಯುವಕರಿಗೆಲ್ಲ ಇಕ್ವಿಟಿ ಫಂಡನ್ನು ಸಜೆಸ್ಟ್ ಮಾಡೋದು. ಇಲ್ಲಪ್ಪ ನಮ್ಗೆ ರಿಸ್ಕ್ ಬೇಡ ಅದು ಅನ್ನೋರಿಗೆ ಹೈಬ್ರಿಡ್ ಕೆಟಗರಿ ಫಂಡ್ ಅಂತ ಬರುತ್ತೆ, ಇನ್ನೂ ರಿಸ್ಕ್ ಬೇಡ ಅನ್ನೋರಿಗೆ ಡೆಟ್ ಫಂಡ್ ಅಂತ ಬರುತ್ತೆ. 3 ಕೆಟಗರಿ ಬರುತ್ತೆ. ನನಗೆ 8-9% ಬಂದರೆ ಸಾಕು ಅನ್ನೋರಿಗೆ ಡೆಟ್ ಫಂಡು.
0: ಹೌದು.
1: ಹೈಬ್ರಿಡ್ ಕೆಟಗರಿ ಫಂಡ್ಗೆ 12-15% ಒಳಗೆ ಬರುತ್ತೆ. ಕೆಲವೊಂದು ಇಕ್ವಿಟಿ ಫಂಡ್ನಲ್ಲಿ ತುಂಬ ಅಗ್ರೆಸಿವ್ ಇರುವಂಥದ್ದು 15% ಮೇಲ್ಪಟ್ಟು ಹೋಗುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಇಂಡಿಯನ್ ಶೇರ್ ಪೇಟೆ ಭಾಳಷ್ಟು ವೇಗವಾಗಿ ಹೆಚ್ಚು ಅಭಿವೃದ್ಧಿ ಆಗೋದ್ರ ಮುಖಾಂತರ ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಕನಿಷ್ಠ ಅಂದರೆ 15% ಬಡ್ಡಿ ದರ ಸಿಗ್ತಾ ಇದೆ ವರ್ಷಕ್ಕೆ. ಎನ್ವಲೈಸ್ ಗ್ರೋತ್ ಅಂದರೆ CAGR ಕಂಪೌಂಡಿಂಗ್ ಎನ್ವಲ್ ಗ್ರೋತ್ ರೇಟ್ ಅಂತ ಕರಿತೀವಿ. ಲಾಸ್ಟ್ 3-5 ಇಯರ್ಸ್ ಎಲ್ಲ ಮ್ಯೂಚುವಲ್ ಫಂಡ್ಗಳು 12-15% ಮೇಲ್ಪಟ್ಟೇ ಇದಾವೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಹಾರಿಜಿನ್ ಬೇಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ, ಅಂದರೆ ಇಟ್ ಮೀನ್ಸ್ ಟೈಮಿಂಗ್ ಬೇಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ನಾನು ಮುಂದಿನ 5-10 ವರ್ಷಗಳಲ್ಲಿ ನಮ್ಮ ಭಾರತದ ಅರ್ಥವ್ಯವಸ್ಥೆ ತುಂಬ ಪೊಟೆನ್ಷಿಯಲ್ ಇರೋದ್ರ ಮುಖಾಂತರ, ತುಂಬ ಚೆನ್ನಾಗಿ ಗ್ರೋತ್ ಇರೋದ್ರ ಮುಖಾಂತರ, ಸೊ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆ ಅಂತಲೇ ಹೇಳ್ಬೋದು.
0: ಅದ್ಭುತ.
2: ಮೈಸೆಲ್ಫ್ ಲಿಂಗರಾಜು ಎಸ್, ವರ್ಕಿಂಗ್ ಇನ್ CID ಯೂನಿಟ್, ಮೈಸೂರು ಡಿವಿಷನ್, ಕರ್ನಾಟಕ ಸ್ಟೇಟ್ ಪೊಲೀಸ್. ಹಿಯರ್ ಆರ್ ಸಮ್ ಆಫ್ ದ ಸ್ಟೆಪ್ಸ್ ಟು ಕೀಪ್ ಯೋರ್ ಸೆಲ್ಫ್ ಸೇಫ್ ಇನ್ ಸೈಬರ್ ವರ್ಲ್ಡ್. ಡೂ ಯೂಸ್ ಡಿಫ್ರೆಂಟ್ ಪಾಸ್ವರ್ಡ್ಸ್ ಫಾರ್ ಡಿಫ್ರೆಂಟ್ ಅಕೌಂಟ್ಸ್. ಇಫ್ ಒನ್ ಪಾಸ್ವರ್ಡ್ ಗೆಟ್ಸ್ ಹ್ಯಾಕ್ಡ್, ಯುವರ್ ಅದರ್ ಅಕೌಂಟ್ ವಿಲ್ ನಾಟ್ ಗೆಟ್ ಕಾಂಪ್ರಮೈಸ್ಡ್. ಡೂ ಕೀಪ್ ಯುವರ್ ಪಾಸ್ವರ್ಡ್ಸ್ ಅಂಡ್ ಪಾಸ್ ಫ್ರೇಸಸ್ ಕಾನ್ಫಿಡೆನ್ಷಿಯಲ್. ಡೋಂಟ್ ಶೇರ್ ದೆಮ್ ವಿತ್ ಅದರ್ಸ್ ಆರ್ ರೈಟ್ ದೆಮ್ ಡೌನ್ ಎನಿವೇರ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಆಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ಯುವರ್ ಕ್ರೆಡೆನ್ಶಿಯಲ್ಸ್. ಡೋಂಟ್ ಲೀವ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೇಯಿಂಗ್ ಅರೌಂಡ್ ದ ಆಫೀಸ್. Don't leave printouts or portable media containing private information on your desk. lock them in a drawer to reduce their risk to unauthorized disclosure. Don't post any private and sensitive information such as credit card numbers, passwords, or other private information on public sites, including social media sites, and don't send it through emails unless authorized to do so. Do use privacy settings on social media sites to restrict access to your personal information. Do pay attention to phishing traps in email and watch for telltale signs of a scam. Don't open mail or attachment from an untrusted source. If you receive a suspicious mail, the best thing to do is to delete the message and report it to your manager or the person concerned. Don't click on the links from an unknown or untrusted source. Cyber attackers often use them to trick you into visiting malicious sites and downloading malware that can be used to steal data and damage network. Don't be tricked into giving away confidential information. It's easy for an unauthorized person to call and pretend to be an employer or a business partner or your colleague. Don't respond to the phone calls or emails requesting confidential data. Do destroy information properly when it is no longer needed. Place paper and in a designated confidential destruction bins throughout the office or use a cross-cut shredder. For all the electronic storage media, consult your system administrator or the person related to cyber security. Do be aware of your surroundings when printing, copying, faxing, or discussing sensitive information. Pick up information from printers, copiers, or faxes in a timely manner. Don't install unauthorized programs on your working computer or your mobile through various apps. Malicious applications often face as legitimate software. Don't plug into portable devices without the permission from your agency management. These devices may be compromised with code just waiting to launch as soon as you plug them into your computer. Do lock your computer and mobile phones when not in use. This protects data from unauthorized access and use. These are some of the precious, important information to be safe from this cyber world.

0: ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KL ಈ ಕನಸು. ಫೈನಾನ್ಷಿಯಲ್ ಎಜುಕೇಷನ್ ಅನ್ನೋ ಒಂದು ಎಜುಕೇಷನ್ ಸ್ಕೂಲ್ನಲ್ಲಿ ಸಿಗುವುದಿಲ್ಲ, ಆದರೆ ಇವತ್ತು ನಮ್ಮ ಅತಿಥಿ ರವಿ ಸರ್ ಅವರು ಎಷ್ಟು ಚೆನ್ನಾಗಿ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯುವಕರಾಯಿತು, ಮಧ್ಯಮ ವಯಸ್ಸಿನ ಜನರಾಯಿತು, ಈಗ ಕೆಲವರು ಆ ಒಂದು ಫೇಸ್ ರಿಟೈರ್ಮೆಂಟ್ ಫೇಸಿಗೆ ಬಂದಿರ್ತಾರೆ, ಒಂದು ಎಕ್ಸ್ ಅಮೌಂಟ್ ಆಫ್ ಮನಿ ಅವ್ರ ಕಡೆ ಬಂದಿರುತ್ತೆ, ಕೆಲವೊಬ್ಬರು ಲ್ಯಾಂಡನ್ನು ಅಕ್ವೈರ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಫಾರ್ ದ ಪೀಪಲ್ ಹು ಆರ್ ರಿಟೈರಿಂಗ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸ್ಕೀಮ್ಸ್, ಅದ್ರ ಬಗ್ಗೆ ಹೇಳ್ತೀರಾ?
1: ಓಕೆ, ಒಳ್ಳೆ ಪ್ರಶ್ನೆ. ನಮ್ಮ ಇಂಡಿಯಾದಲ್ಲಿ ಶೇಕಡ 60% ತಂದೆ ತಾಯಿಗಳು ಮಕ್ಕಳ ಆದಾಯದ ಮೇಲೆ ಅವಲಂಬನೆ ಆಗಿದ್ದಾರೆ ನಮ್ಮ ದೇಶದ ಒಂದು ದುರಂತ. ಯಾಕೆಂದರೆ ನಮ್ಮ ಸರ್ಕಾರದ ಯೋಜನೆಗಳದು NPS ಅಂತ ಇದೆ, ಅಟಲ್ ಪೆನ್ಷನ್ ಯೋಜನಾ ಅಂತ. ಸೊ ಇವೆರಡು ಅಂದರೆ ರಿಟೈರ್ಮೆಂಟು ಗೌರ್ಮೆಂಟ್ದೇ ಒಂದು ಪ್ರೊಡಕ್ಟಿವ್, ಬಟ್ ಅವುಗಳಲ್ಲಿ ಸಿಗುತ್ತಿರುವಂಥ ಬಡ್ಡಿ ದರ ಜನರಿಗೆ ಖುಷಿ ಕೊಡದೇ ಇರ್ಬೋದು ಕೆಲವೊಮ್ಮೆ. ಸೊ ಜನ ಏನು ಮಾಡ್ತಾರೆ, ಬೇಗ ಅಗ್ರೆಸಿವ್ ಇರುವಂಥದ್ದು ಎದಕ್ಕೆ ಹೋಗ್ತಾ ಇದ್ದಾರೆ, ಪ್ಲಾಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಪ್ಲಾಟ್ಗಳಂತೂ ಒಂದು ಮನೆ ಕಟ್ಟಿಸಿ ಬಾಡಿಗೆ ಕೊಡುವಂಥದ್ದು. ರಿಟೈರ್ಮೆಂಟ್ ಒಂದು 30 ಲಕ್ಷ 40 ಲಕ್ಷ ಬಂದಾಗ ಅಷ್ಟು ರೆಂಟಲ್ ಇನ್ಕಮಿಗೆ ಹೋಗ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಒಂದು ಈಗ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಅಂತ ಹೇಳ್ಬೋದು, ಇದೊಂದು ಎಡಿಷನಲ್ ಅಂತ ಹೇಳ್ಬೋದು, ಬಟ್ ಅಟ್ರಾಕ್ಟಿವ್ ಪ್ರೊಡಕ್ಟ್. ಈ ಪ್ರೊಡಕ್ಟನ್ನು ನಿಮ್ಮ ಕೇಳುಗರು ಅದನ್ನ ಪಾಲನೆ ಮಾಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ಒಂದು ಏನಂದ್ರೆ ಹಣವನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ಮ್ಯೂಚುವಲ್ ಫಂಡ್ ನಲ್ಲಿ. ಅದೇನಪ್ಪ ಅಂದ್ರೆ SWP ಅಂತ ಕರೀತಾರೆ. ನಾವು ಮ್ಯೂಚುವಲ್ ಫಂಡ್ ನಲ್ಲಿ SIP ಕೇಳಿದೀವಿ, ಯುವಕರಿಗೆ SIP, ರಿಟೈರ್ಮೆಂಟ್ ಆದ್ಮೇಲೆ SWP. ಅಂದ್ರೆ SWP ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತ. ಈಗ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನೀವು ಯುವಕರಿದ್ದಾಗ ಫಸ್ಟ್ ಸ್ಯಾಲ್ರಿ ಬಂದ ಅಂತದ್ದು ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತೀರಾ, ರಿಟೈರ್ಮೆಂಟ್ ಆದ್ಮೇಲೆ ಆ ದುಡ್ಡನ್ನು ವಾಪಸ್ ತಗೊಂತ ಹೋಗ್ಬೇಕು. ಸೊ ದಟ್ ಈಸ್ ಕಾಲ್ಡ್ SWP. ಈ ಫಾರ್ ಎಕ್ಸಾಂಪಲ್ ನಿಮ್ಮ ರಿಟೈರ್ಮೆಂಟ್ ಆಗಿರುತ್ತೆ, 40-50 ಲಕ್ಷ ಬಂದಿರುತ್ತೆ, ಎಲ್ಲ ದುಡ್ಡನ್ನು ಒಂದರಲ್ಲೇ ಹಾಕಬೇಡಿ. ನನ್ನ ಸಲಹೆ, ನಿಮ್ಮ ದುಡ್ಡನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಲೊಕೇಶನ್ ಮಾಡಿ. ಪ್ಲಾಟ್ ತೊಗೋಬೇಕಾಗಿದೆ, ಒಂದು ಪ್ಲಾಟ್ ತೊಗೊಳ್ಳಿ. ನನ್ನ ಸಲಹೆ, ಬ್ಯಾಂಕ್ನಲ್ಲಿ FD ಇಡಬೇಕಾಗಿದೆ, ಪೋಸ್ಟಲ್ MIS ಅಂತ ಒಂದು ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ನಲ್ಲಿ. 15 ಲಕ್ಷ ಹಾಕಿದರೆ ನಿಮಗೆ 9,250 ರೂಪಾಯಿ ಬರುತ್ತೆ. ಸೀನಿಯರ್ ಸಿಟಿಸನ್ ಸ್ಕೀಮ್ ಅಂತ ಇದೆ ಬ್ಯಾಂಕ್ನಲ್ಲಿ, ದೆನ್ ಪ್ರೈಮ್ ಮಿನಿಸ್ಟರ್ ವಯೋವಂದನ ಸ್ಕೀಮ್ ಅಂತಿದೆ. ಸೊ 3 ಸ್ಕೀಮ್ಗಳಲ್ಲಿ 10 ಲಕ್ಷ ಹಾಕಿ, ಇನ್ನೂ 10 ಲಕ್ಷ ಉಳಿತು. ಮ್ಯೂಚುವಲ್ ಫಂಡ್ನಲ್ಲಿ ಒಮ್ಮೆಲೆ ಒಂದು ಮಲ್ಟಿ ಕ್ಯಾಪ್ ಕೆಟಗರಿ ಅಥವಾ ಹೈಬ್ರಿಡ್ ಕೆಟಗರಿ ಫಂಡ್ನಲ್ಲಿ ಹಣ ಹಾಕಿ. ಸೊ ಈ ಹೈಬ್ರಿಡ್ ಕೆಟಗರಿ ಹೋದರೆ ಸ್ವಲ್ಪ ಮಟ್ಟಿಗೆ ರಿಟರ್ನ್ಸ್ 2-3% ಕಡಿಮೆ ಇರುತ್ತೆ, ಮಲ್ಟಿ ಕ್ಯಾಪ್ ಫಂಡ್ನಲ್ಲಿ ಜಾಸ್ತಿ ರಿಟರ್ನ್ಸ್ ಇರುತ್ತೆ. ಅದರಲ್ಲಿ ಸಹಿತ ನಾವು ಇನ್ವೆಸ್ಟರ್ನ ಆಯ್ಕೆ ಮಾಡ್ತೀವಿ. ತುಂಬ ಅಗ್ರೆಸಿವ್ ಇನ್ವೆಸ್ಟರ್ಸ್ ಇರ್ತಾರೆ, ಹೂಡಿಕೆದಾರರು ಅಗ್ರೆಸಿವ್ ಇರ್ತಾರೆ, ಅವ್ರಿಗೆ ನಾವು ಮಲ್ಟಿ ಕ್ಯಾಪ್ ಕೆಟಗರಿ ಫಂಡ್ ಸಜೆಸ್ಟ್ ಮಾಡ್ತೀವಿ. ಕೆಲವರು ಇಲ್ಲ ಸರ್, ನಮ್ಮ ಕಾನ್ಸರ್ವೇಟಿವ್ ರಿಟರ್ನ್ಸ್ ಬರಲಿ, ನನ್ನ ಪ್ರಿನ್ಸಿಪಲ್ ಅಮೌಂಟ್ಗೆ ಭಾಳ ಧಕ್ಕೆ ಆಗಬಾರ್ದು ಅಂತ ಹೈಬ್ರಿಡ್ ಕೆಟಗರಿ. ಹೈಬ್ರಿಡ್ ಅಂದ್ರೇನು, ನಿಮ್ಮ ಹಣ ಬಾಂಡ್ ಮತ್ತು ಶೇರ್ಗಳಲ್ಲಿ ತೊಡಗಿಸಿರ್ತಾರೆ. ಸೊ ಅದರಲ್ಲಿ ನಾವು ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಹೊಸ ಹೊಸ ಕೆಟಗರಿ ಮ್ಯೂಚುವಲ್ ಫಂಡ್ಗಳು ಬರ್ತಾ ಇದೆ, ಮಲ್ಟಿ ಅಸೆಟ್ ಅಂತ. ಅಂದರೆ ಬೇರೆ ಬೇರೆ ಇಕ್ವಿಟಿ ಅಂದರೆ ಶೇರು, ಬಾಂಡು, ಬಂಗಾರ, ಫಾರಿನ್ ಕಂಟ್ರಿಗಳಲ್ಲಿ ಹಣ ಹೂಡಿಕೆ ಮಾಡೋದು. ಸೊ ಈ ಥರ ಕೆಟಗರಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಸೊ ನಿಮಗೆ ರಿಸ್ಕ್ ರಿವಾರ್ಡ್ ರೇಷ್ಯೋ ಕಡಿಮೆ ಇರುತ್ತೆ. ಸೊ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ, 10 ಲಕ್ಷ ಹಾಕಿದರೆ ಪ್ರತಿ ತಿಂಗಳ ನಿಮಗೆ 7,000 ರೂಪಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿ ತಿಂಗಳ.
2: ಎಲ್ಲಿ ಇನ್ವೆಸ್ಟ್?
1: ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳ 7,000 ರೂಪಾಯಿ
2: ಮಂತ್ಲಿ ಇನ್ಕಮ್
1: ಸ್ಕೀಮ್. ಸೊ 10 ಲಕ್ಷ 10 ವರ್ಷ ಬಿಟ್ಟರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್, ನೀವು ಹಾಕಿದ ಅಮೌಂಟು 10 ಲಕ್ಷ ಇದ್ದು ಸುಮಾರು 15% ಹೊಡೆದ್ರು 22-23 ಲಕ್ಷ ಆಗುತ್ತೆ. ನೀವು ಹಾಕಿದ 10 ಲಕ್ಷ ಪ್ರತಿ ತಿಂಗಳ 10,000 ರೂಪಾಯಿ ಬಂದಿರುತ್ತಲ್ಲ, ಅದು ಸುಮಾರು ಒಂದು 7 ಲಕ್ಷ ಆಗುತ್ತೆ. ಅಂದರೆ ನಿಮಗೆ ಕನಿಷ್ಠ 25 ಲಕ್ಷದಿಂದ 27 ಲಕ್ಷ ಇನ್ಕಮ್ ಬರುತ್ತೆ.
2: ಸರಿ,
1: ಇದು ಯಾವುದೇ ಹೆಡ್ಡೇಕ್ ಇಲ್ಲದಂಗೆ ಪ್ರತಿ ತಿಂಗಳ ನಿಮ್ಮ ಮನೆ ಕಟ್ಟಿಸಿ ಬಾಡಿಗೆ ಕೊಡೋ ಬದಲಿಗೆ ಅಲ್ಲಿ 20 ಲಕ್ಷ ಖರ್ಚು ಮಾಡಿ 7,000-8,000 ಬಾಡಿಗೆ ತೊಂತೀರಾ, ಅದೇ 10 ಲಕ್ಷದಲ್ಲಿ 7,000 ರೂಪಾಯಿ ಬರುತ್ತೆ ಪ್ರತಿ ತಿಂಗಳ. ಸೊ ಇದಕ್ಕೆ SWP ಸ್ಕೀಮ್ನಲ್ಲಿ ನೀವು ಅಳವಡಿಸ್ಕೊಂಡ್ರಿ ಅಂದರೆ ಡೆಫಿನೆಟ್ ಆಗಿ ಇದು ಒಳ್ಳೆ ಸ್ಕೀಮು. ನೀವು ಹೆಂಗೆ ಲಾಂಗ್ ಟರ್ಮ್ ಬಿಡ್ತೀರಾ, ನೀವು ಹಾಕಿದ ಪ್ರಿನ್ಸಿಪಲ್ ಅಮೌಂಟ್ ಸಹಿತ ಗ್ರೋತ್ ಆಗ್ತಿರುತ್ತೆ. ಇದು ಪೋಸ್ಟ್ ಆಫೀಸ್ನಲ್ಲಿ ಈ ಸ್ಕೀಮ್ ಇದೆ, ಆದರೆ MIS ಆದರೆ ಪ್ರಿನ್ಸಿಪಲ್ ಅಮೌಂಟ್ ಗ್ರೋತ್ ಆಗಲ್ಲ ಅಲ್ಲಿ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಗ್ರೋತ್ ಆಗುತ್ತೆ, ನೀವು ಹಾಕಿದ ಪ್ರಿನ್ಸಿಪಲ್ ಅಮೌಂಟ್ 10 ಲಕ್ಷ ಗ್ರೋತ್ ಆಗುತ್ತೆ, ಪ್ರತಿ ತಿಂಗಳೂ ಬರ್ತಿರುತ್ತೆ. ಸೊ ಹೀಗಾಗಿ ಒಳ್ಳೆ ಸ್ಕೀಮ್. ಈ ಸ್ಕೀಮ್ನಲ್ಲಿ ಹಣ ಹಾಕಿದರೆ ನಾನು ಹೇಳ್ತಾ ಇರೋದು, ರಿಟೈರ್ಮೆಂಟ್ ಆದಂಥವ್ರು ಅಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹಣ ಹಾಕುವ ಬದಲಿಗೆ ಅಲ್ಲಿ ಲಿಕ್ವಿಡಿಟಿ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಎಮರ್ಜೆನ್ಸಿ ದುಡ್ಡು ತೊಗೋಬೇಕಾಯಿತು 10 ಲಕ್ಷದಲ್ಲಿ, 7 ಲಕ್ಷ ಬೇಕಪ್ಪ ನನಗೆ ಅಂದರೆ ತಗೋಬೋದು. ನೀವು 3 ಲಕ್ಷ ಬೇಕಂತ ತಗೋಬೋದು, 7,000 ಬರಲಿಕ್ಕೆ ತೊಂದರೆ ಇರಲ್ಲ, 7,000 ಬರ್ತಾನೆ ಇರುತ್ತೆ. 10 ಲಕ್ಷದಲ್ಲಿ 2 ಲಕ್ಷ ಎಮರ್ಜೆನ್ಸಿ ಬೇಕಾಗಿದೆ ಅಂದರೆ ತಗೋಬೋದು. ಅದೇ ನೀವು ಒಂದು ಯಾವುದೋ ಪ್ಲಾಟ್ನಲ್ಲಿ ಹಾಕಿ 2 ಲಕ್ಷ ತಗೊಳಿಕ್ ಬರಲ್ಲ, ಅಲ್ಲಿ ಲಿಕ್ವಿಡಿಟಿ ಇರಲ್ಲ, ದ್ರವ್ಯತ್ವ ಇರಲ್ಲ. ಸೊ ಇಲ್ಲಿ ನಿಮ್ಮನ್ನು ಎಜುಕೇಟ್ ಮಾಡುವಂಥ ಕಾನ್ಸೆಪ್ಟ್ ಏನಿದೆ ಅಂದರೆ, ನನ್ನ ಹಣಕ್ಕೆ ಭದ್ರತೆನೇ ಇರಬೇಕು, ನನಗೆ ಎಮರ್ಜೆನ್ಸಿ ವಯಸ್ಸಾದ ಮೇಲೆ ಹಾಸ್ಪಿಟಲೈಸೇಷನ್ ಆಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ 60 ವರ್ಷ ಆದಮೇಲೆ. ಸೊ ಆ ಸಮಯದಲ್ಲಿ ನಂಗೆ ದುಡ್ಡು ತಗೊಳ್ಳಿಕ್ಕೆ ಅವಕಾಶ ಇರಬೇಕು. ಈ ಸ್ಕೀಮು ಏನಿದೆಯಲ್ಲ, ರಿಟೈರ್ಮೆಂಟ್ ಆದಂಥ ಜನರಿಗೆ ಅತ್ಯಂತ ಸೂಕ್ತವಂತ ಯೋಜನೆ ಇದು, ಎಸ್ ಡಬ್ಲ್ಯೂ ಪಿ ಇನ್ ಮ್ಯೂಚುವಲ್ ಫಂಡ್.
0: ಅದ್ಭುತವಾಗಿ ವಿವರವಾಗಿ ನೀವು ಈ ಒಂದು ವಿಷಯವನ್ನು ತಿಳಿಸಿದ್ರೆ ಕೇಳುಗರಲ್ಲಿ ಎಷ್ಟೋ ಜನ ಇರ್ತಾರೆ, ಯುವಕರಾಗಿರ್ಬೋದು, ಮಿಡ್ಲ್ ಏಜ್ ಪೀಪಲ್ ಆಗಿರ್ಬೋದು, ರಿಟೈರ್ಮೆಂಟ್ ಫೇಸ್ನಲ್ಲಿರ್ಬೋದು, ಅವರಿಗೆ ಒಂದು ಏನಂತಾರೆ ಇದು ನ್ಯೂ ಸ್ಟ್ರಾಟಜಿ ನಿಮ್ಮ ಕಡೆಯಿಂದ ಸಿಗುತ್ತೆ. ಯಾಕೆಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಎಸ್, ನಾವು ಮಾಹಿತಿಯ ಯುಗದಲ್ಲಿದ್ದೇವೆ, ಒಂದು ಕ್ಲಿಕ್ನಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ, ಆದರೆ ಇಂಥ ವಿಷಯ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಎಜುಕೇಷನ್ ಜನರು ಅಷ್ಟು ಇಂಟ್ರೆಸ್ಟ್ ಕೊಡುವುದೇ ಇಲ್ಲ. ಯಾಕಂದರೆ ಹಳೆ ಮಾರ್ಗಗಳು ನೀವು ಹೇಳಿರೋ ಪ್ರಕಾರ, ಈಗ ರಿಟೈರ್ಮೆಂಟ್ ಆದರೆ ಮ್ಯಾಕ್ಸಿಮಮ್ ರೆಂಟಲ್ ಇನ್ಕಮ್ ಮೇಲೆ ಬೇಸಿಸ್, ಅಲ್ಲಿ ರೆಂಟಲ್ ಇನ್ಕಮ್ ಸಿಗೋದು ಅವ್ರು ಮೇಂಟೆನೆನ್ಸ್ ಬಗ್ಗೆ ವಿಚಾರವೇ ಮಾಡೋದಿಲ್ಲ, ಯಾಕಂದರೆ ಅವ್ರು ತಿಕ್ಕೋತಾರೆ ಕಿ ಇದು ಸೇಫ್ ಅಂತ. ಬಟ್ ಅಲ್ಟ್ರಾ ಸೇಫ್ ಇದ್ದಿತ್ತು ಕಾರ್ಯಕ್ರಮದಲ್ಲಿ. ಈಗ ಬಹಳ ನಮ್ಮ ಕೇಳುಗರಿಗೆ ಯಾವ ಪ್ರಶ್ನೆಗಳು ನಾನು ಕೇಳಬೇಕಿತ್ತು ಎಲ್ಲ ಕೇಳಿದೆ, ಅವ್ರಿಗೆ ಏನು ಸಿಗಬೇಕಿತ್ತು ಸಿಕ್ತು. ಕಟ್ಟುಕತೆ ಮಿತ್ ಬಸ್ಟ್ ಮಾಡಬೇಕು. ಈಗ ಆ ಒಂದು ಪ್ರಶ್ನೆ ಏನಂದರೆ, ಶೇರ್ ಮಾರ್ಕೆಟ್ ಅಂದರೆ ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ ಬಹಳಷ್ಟು ಜನರು ಹೂ ಹ್ಯಾವ್ ನೋ ನಾಲೆಜ್, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಶೇರ್ ಮಾರ್ಕೆಟ್ ಅನ್ನೋದೊಂದು, ನನ್ನ ಪ್ರಕಾರ ಶೇರ್ ಮಾರ್ಕೆಟ್ ಅನ್ನೋದು ಎರಡು ಥರ ಕೆಟಗರೈಸೇಷನ್ ಜನರಿರ್ತಾರೆ. ಒಂದು ಟ್ರೇಡಿಂಗ್ ಜನರು, ಅದನ್ನು ದಿನನಿತ್ಯ ವ್ಯವಹಾರ ಮಾಡುವಂಥವ್ರು, ಅವರು ಇದನ್ನು ಗ್ಯಾಂಬ್ಲಿಂಗ್ ಅಂತಲೇ ಕರೀತು. ಇನ್ನೊಂದು ಕೆಟಗರಿ ಜನ ಏನಂದರೆ ಹೂಡಿಕೆದಾರರು, ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ಗಿಂತ ಇದು ಏನಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲಿ ನೀವು ತುಂಬ ನಾಲೆಜ್ಫುಲ್ ಇದ್ದೀರಾ, ನಿಮ್ಮ ಕಡೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆ, ನೀವು ಟೆಕ್ನಿಕಲ್ ಅನಾಲಿಸಿಸ್ ಸ್ಟಡಿ ಮಾಡಿದ್ದೀರಾ ಅಂದರೆ ಟ್ರೇಡರ್ ಆಗಿ, ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಇನ್ವೆಸ್ಟರ್ ಆಗಿ. ಇನ್ವೆಸ್ಟರ್ಗೂ ಟ್ರೇಡರ್ಗೂ ವ್ಯತ್ಯಾಸ ಇದೆ. ಟ್ರೇಡರ್ ಹೇಳ್ತಾ ಇರುವಂಥದ್ದು, ಯಾರು ಟ್ರೇಡರ್ ಆಗಿ ಲಾಸ್ ಆಗ್ತಾರೆ ಅವಾಗ ಅದ್ರ ಬಗ್ಗೆ ಹೇಳ್ತಾರೆ ಇದು ಗ್ಯಾಂಬ್ಲಿಂಗು ಅಂತ. ಯಾಕೆ ಅದು ಕಾನ್ಸೆಪ್ಟ್ ಏನಂದರೆ, ಜನರಲ್ಲಿ ಒಂದು ಗ್ರೀಡ್ ಇದೆ, ಬೇಗ ಶ್ರೀಮಂತರಾಗಬೇಕು ಅಂತ. ಶೇರ್ ಮಾರ್ಕೆಟ್ನಲ್ಲಿ ಈ ಗ್ರೀಡ್ ಇಟ್ಟಂಥ ಜನ ಏನು ಹಣ ಹೂಡಿಕೆ ಮಾಡ್ತಾರಲ್ಲ, ಅವರು ಟ್ರೇಡಿಂಗ್ ಆಗಿ ಟ್ರೇಡಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದನ್ನು ಹವ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವಾಗ ಇದು ಏನಾಗುತ್ತೆ, ಗ್ಯಾಂಬ್ಲಿಂಗ್ ಆಗುತ್ತೆ. ಅವ್ರ ಹಾವಭಾವಗಳು ಹೆಂಗಿರುತ್ತೆ ಅಂದರೆ, ಮಾರ್ನಿಂಗ್ 9:15 ಮಾರುಕಟ್ಟೆ ಆರಂಭ ಆಗುತ್ತೆ, 3:30 ಮಾರುಕಟ್ಟೆ ಮುಗಿಯುತ್ತೆ. ಆ ಅವಧಿ ಒಳಗೆ ನೀವು ಯಾರೋ ಆ ಟ್ರೇಡಿಂಗ್ ಮಾಡುವಂಥ ಜನರು ಮಾತಾಡಿಸಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಯಾಕಂದರೆ ಅವ್ರ ಗಮನ ಎಲ್ಲ ಆ ಶೇರ್ ಮಾರ್ಕೆಟ್ನಲ್ಲಿ ಫ್ಲಕ್ಚುಯೇಷನ್ಸ್ನಲ್ಲೇ ಇರುತ್ತೆ,
0: ಚಾರ್ಟ್ಸ್ ಮೇಲೆ ಇರುತ್ತೆ.
1: ಬಟ್ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ನಮ್ಮ ಸೆಬಿ ಡಾಟಾ ಹೇಳ್ತಾ ಇದೆ, ನಮ್ಮ ದೇಶದಲ್ಲಿ 95% ಟ್ರೇಡರ್ಸು ದೇ ಲೂಸ್ ದೇರ್ ಮನಿ. ಈ ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಪುಟ್ಟು ಕಾಲು ಅಂತ ಭಾಳಷ್ಟು ಜನ ಅದರಲ್ಲಿ ದುಡ್ಡು ಕಳ್ಕೊತಾ
0: ಇದ್ದಾರೆ
1: ಆಪ್ಷನ್ ಟ್ರೇಡಿಂಗ್ನಲ್ಲಿ. ಅದರಲ್ಲಿ ಅವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತಿಲ್ಲ ಅವರು, ಯಾರೊಬ್ಬರು ಹೇಳಿದಾರೆ ಇದರಲ್ಲಿ ಹಾಕ್ರಿ, ಒಂದು ಪುಟ್ ತಗೊಳ್ಳಿ, 2,000 ರೂಪಾಯಿ ರಿಸ್ಕು, ಒಂದೇ ದಿವಸಕ್ಕೆ ಬಿಡಲ್ಲ ಅವನು, 2,000 ರೂಪಾಯಿ ಹಾಕಿದ್ರೆ 2 ಲಕ್ಷ ಆಗುತ್ತೆ ಅಂತ ಒಂದ್ಸಲ ಆಗ್ಬೋದು, ಪ್ರತಿನಿತ್ಯ ಆಗಲ್ಲ. ಸೊ ಇದೀ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಪುಟ್ಟು ಕಾಲು ಆಪ್ಷನ್ಸ್ ಟ್ರೇಡಿಂಗ್ ವೆರಿ ರಿಸ್ಕಿ ಟ್ರೇಡಿಂಗ್. ಇದು ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ, ಮನದಟ್ಟಾಗುವಂಗೆ ಹೇಳ್ತೀನಿ ಈ ವಿಷಯ. ಇದು ಸಾರ್ವಜನಿಕರಿಗೆಲ್ಲ, ರಿಟೇಲ್ ಇನ್ವೆಸ್ಟರ್ಸ್ಗೆಲ್ಲ, ಇದನ್ನು ಇನ್ಸ್ಟಿಟ್ಯೂಷನಲ್ ಅವ್ರು ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಅವ್ರು ಮಾಡ್ತಾರೆ, ಫಾರಿನ್ ಇನ್ವೆಸ್ಟರ್ಸ್ ಮಾಡ್ತಾರೆ, ದೊಡ್ಡ ದೊಡ್ಡ HNI ಕ್ಲೈಂಟ್ಸ್ ಮಾಡ್ತಾರೆ, 500 ಕೋಟಿ 600 ಕೋಟಿ ಇರುವಂಥವ್ರು ಮಾಡ್ತಾರೆ. ನಾನು 10,000 ರೂಪಾಯಿ ಹಾಕಿ, ನಾನು ಪುಟ್ಟು ಕಾಲು ಹಾಕಿ 1 ಲಕ್ಷ ಮಾಡ್ತೀನಿ ಅಂತ ಅನ್ನೋರಿದ್ದರೆ ಇದು ಪಕ್ಕಾ ಗ್ಯಾಂಬ್ಲಿಂಗ್. ನನ್ನ ಒಂದು ಸಲಹೆ ಏನು ಅಂದರೆ, ನೀವು ಶೇರ್ ಮಾರ್ಕೆಟ್ನಲ್ಲಿ ಬರೋದಾದರೆ ಒಳ್ಳೆ ಇನ್ವೆಸ್ಟರ್ ಆಗಿ. ಉದಾಹರಣೆಗೆ 2010 ಹಿಂದಗಡೆ ನೀವು SBI ಶೇರ್ಸ್ ತೊಗೊಂಡಿದ್ರೆ, 1 ಲಕ್ಷ ರೂಪಾಯಿ SBI ಶೇರ್ನಲ್ಲಿ ಹಾಕಿದ್ರೆ ಈಗ ಅದ್ರ ವ್ಯಾಲ್ಯೂ 5 ಕೋಟಿ ರೂಪಾಯಿ ಆಗಿದೆ, ಜಸ್ಟ್ 14 ಇಯರ್ಸ್ ಬ್ಯಾಕ್
0: ನೋಡಿ.
1: ಅದೇ ನಾನು 1 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ FD ಇಟ್ಟಿದ್ರೆ 4.5 ಲಕ್ಷ ರೂಪಾಯಿ ಆಗಿದೆ. ಸೊ ಬ್ಯಾಂಕ್ FD ಕೆಟ್ಟ ಅಂತಲ್ಲ, ಬಟ್ ಕಾನ್ಸೆಪ್ಟ್ ಏನು ಅಂದರೆ, ಒಳ್ಳೆ ಇನ್ವೆಸ್ಟರ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಹೆಂಗಿರಬೇಕು ಅಂದರೆ, ನಾನು ನಿಮ್ಗೆ ಕೆಲವೊಂದು ಐಡಿಯಾ ಕೊಡ್ತಾ ಇದ್ದೀನಿ. ನಿಮ್ಮ ಹೂಡಿಕೆ ಮಾಡುವಂಥ ಷೇರು ಮೊನೋಪೊಲಿ ಬಿಸ್ನೆಸ್ ಇರಬೇಕು. ನೀವು ಶೇರ್ ಅನ್ಬೇಡಿ, ಅದಕ್ಕೆ ಬಿಸ್ನೆಸ್ ಅನ್ನಿ. ನೀವು ಶೇರ್ಸ್ ತೊಗೊಂಡ್ರಿ ಅಂದರೆ ಆ ಬಿಸ್ನೆಸ್ಗೆ ಪಾರ್ಟ್ನರ್ ಆದಂಗೆ. ನೀವು ಪಾರ್ಟ್ನರ್ಶಿಪ್ಪನ್ನು ಬಿಟ್ಟು ಬೇಗ ಬರ್ತೀರಾ? ಇಲ್ಲ. ಯಾವುದೋ ಬಿಸ್ನೆಸ್ ಮಾಡೋಕ್ಕಾದ್ರೆ ಪಾರ್ಟ್ನರ್ಶಿಪ್ ಬಿಟ್ಟು ಬೇಗ ಬರ್ತೀರಾ 6 ತಿಂಗಳಿಗೆ? ಅದೇ ಥರ ಶೇರ್ಸ್ ತೊಗೊಳಕಿಂತ ಮೊದಲು 10 ಸಲ ವಿಚಾರ ಮಾಡಿ, ಈ ಬಿಸ್ನೆಸ್ ಚೆನ್ನಾಗಿದೆಯಾ, ಈ ಬಿಸ್ನೆಸ್ ಇನ್ನೆಷ್ಟು ವರ್ಷ ಇಂಡಿಯಾದಲ್ಲಿ ಬದುಕುತ್ತೆ ಅಂತ ಷೇರ್ಗಳನ್ನು ಖರೀದಿ ಮಾಡಿ. ಸೊ ಅಂಥ ಷೇರ್ಗಳನ್ನು ಖರೀದಿ ಮಾಡಿ 5-10 ವರ್ಷ ಬಿಡಿ. ನಿಮ್ಮ ಮಕ್ಕಳು ನಿಮ್ಮ ನೋಡದೇ ಇರ್ಬೋದು, ಆ ಕಂಪ್ನಿ ನಿಮ್ಮ ನೋಡುತ್ತೆ, ಇದರರ್ಥ ಅದ್ರ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ. ಆ ಥರ ಸಾಕಷ್ಟು ಕಂಪ್ನಿಗಳು, ಉದಾಹರಣೆಗೆ ಸಾಕಷ್ಟು ವೆಲ್ತ್ ಕ್ರಿಯೇಷನ್ ಮಾಡಿದಂಥವು, ಮಲ್ಟಿ ಬ್ಯಾಗರ್ಸ್ ಅಂತ ಏನು ಕರಿತೀವಲ್ಲ, ಅಂಥವುಗಳು ಸಾಕಷ್ಟು ಕಂಪ್ನಿಗಳಿದಾವೆ ನಮ್ಮ ಇಂಡಿಯಾದಲ್ಲಿ. ಇನ್ನೂ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಕಂಪ್ನಿಗಳು ಇನ್ನು ಮಾರುಕಟ್ಟೆಗೆ ಬಂದೇ ಇಲ್ಲ. ನಂಬರ್ 1 ಬಿಸ್ಕೆಟ್ ಮಾಡ್ತಾ ಇರುವಂಥ ಕಂಪ್ನಿ ಪಾರ್ಲೆ ಶೇರ್ ಮಾರ್ಕೆಟ್

0: ಹೇಳ್ಬೋದು. ಬಟ್ ಶೇರ್ ಮಾರ್ಕೆಟ್ನಲ್ಲಿ ಹೋಗಬೇಕಂದ್ರೆ ಯು ಹ್ಯಾವ್ ಟು ಸ್ಟಡಿ ದ ಮಾರ್ಕೆಟ್. ನಿಮಗೆ ಗೊತ್ತಿರಬೇಕು ಮಾರ್ಕೆಟ್, ಸ್ಟಡಿ ಮಾಡಬೇಕು, ಅರ್ಥಮೆಟಿಕ್ಸ್ ಚಲೋ ಇರಬೇಕು. ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಫೈನಾನ್ಷಿಯಲ್ ಎಜುಕೇಷನ್. ಇದು ಸ್ಕೂಲಲ್ಲಿಯೂ ಕಲಿಸೋದಿಲ್ಲ, ಆದರೆ ಇವತ್ತು ನಮ್ಮ ವೇಣುಧ್ವನಿಗೆ ತಮ್ಮ ಬಹುಮೂಲ್ಯ ಸಮಯ ಆ್ಯಂಡ್ ವಿಶಾಲವಾದ ಮಾಹಿತಿ ಅವ್ರ ಕಡೆ ಇದೆ, ಅದನ್ನು ಅವರು ಹಂಚ್ಕೋತಾ ಇದ್ದಾರೆ ರವಿ ವಿ ಹುಚ್ಚನ್ನವರವರು ಕಾರ್ಯಕ್ರಮದಲ್ಲಿ. ಸರ್, ನಮ್ಮ ಸ್ನೇಹಿತರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಎಜುಕೇಷನ್?
1: ಸರ್, ಫೈನಾನ್ಷಿಯಲ್ ಎಜುಕೇಷನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಭಾಗದ ಒಂದು ಅಂಗ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಜೀವನದಲ್ಲಿ ಅದನ್ನು ಕಲ್ಕೊಳ್ಬೇಕಾಗಿದ್ದು. ನನ್ನ ಸಲಹೆ ಏನಂದರೆ, ನೀವು ಒಳ್ಳೆ ಹೂಡಿಕೆದಾರರಾಗಿ, ನೀವು ಟ್ರೇಡರ್ ಆಗಬೇಡಿ, ಒಳ್ಳೆಯದು. ನೀವು ಶೇರ್ ಮಾರ್ಕೆಟಿಗೆ ಬರ್ತೀನಿ ಅಂತಂದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಗಮನ ಇಲ್ಲಪ್ಪ, ನನಗೆ ಶೇರ್ ಮಾರ್ಕೆಟ್ ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ, ನನಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿಲ್ಲ, ಅಥವಾ ನಾನು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಹಾಕಿ 10 ವರ್ಷ 15 ವರ್ಷದ ಗುರಿ ಇಟ್ಕೊಂಡು ಹಾಕಿ, ಅಂದರೆ ಹಣಕಾಸಿನ ಗುರಿ ಇಟ್ಕೊಂಡು ಹಾಕಿ, ಮಕ್ಕಳ ಎಜುಕೇಷನ್ಗೋಸ್ಕರ ನೀವು ಸುಕನ್ಯಾ ಸ್ಕೀಮ್ ಮಾಡ್ತೀರಾ. ಪ್ಯಾರಲಲ್ ಆಗಿ ಮ್ಯೂಚುವಲ್ ಫಂಡ್ನಲ್ಲಿ ಚಿಲ್ಡ್ರನ್ಸ್ ಕೇರ್ ಫಂಡ್ ಅಂತಿದೆ, 5 ವರ್ಷ ಮಾಡಿದರೆ ಸಾಕು ಮಕ್ಕಳ ಎಜುಕೇಷನ್ ಆಗುತ್ತೆ, ಒಳ್ಳೆ 5,000 ರೂಪಾಯಿದು 10,000 ರೂಪಾಯಿ SIP ಮಾಡಿದರೆ. ಸೊ ಆ ಥರ ಒಂದು ಗುರಿ ಇಟ್ಕೊಂಡು ಹಣವನ್ನು ಹೂಡಿಕೆ ಮಾಡ್ತಾ ಹೋಗಿ, ಗುರಿ ಸಾಧನೆ ಆಗೋವರೆಗೂ ನಿಮ್ಮ ಮೂಡು ಅಥವಾ ಹಣಕಾಸಿನ ಅನ್ನವನ್ನು ತಗೊಳ್ಳದಂತೆ ನೀವು ಅದನ್ನು ಏನು ಮಾಡಿ, ಆ ಗುರಿ ತಕ್ಕಂತೆ ಹಣ ಹೂಡಿಕೆ ಮಾಡಿ, ಆ ಗುರಿ ಮುಟ್ಟುವರೆಗೆ ಹಣವನ್ನು ಹೂಡಿಕೆ ಮಾಡ್ತಾನೆ ಇರಬೇಕು. ಅಂದಾಗ ನಿಮ್ಮ ಫೈನಾನ್ಷಿಯಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ. ಆ ಡಿಸಿಪ್ಲಿನ್ ಇದ್ದಾಗ ಅಂಥ ಹಣಕಾಸಿನ ಗುರಿಗಳಿದ್ದರೂ ಯಾವುದೇ ಸಾಲ, EMI, ಕ್ರೆಡಿಟ್ ಕಾರ್ಡ್, ಇದ್ರ ಆಲ್ ಏನಂದರೆ ಈಗಿನ ಒಂದು ಪಿಡುಗಳು ಇಲ್ಲ, ಹಣಕಾಸಿನ ಪಿಡುಗಳು. ಇದರಲ್ಲಿ ನಾವು ಶಾರ್ಟ್ಕಟ್ಟಾಗಿ ದುಡ್ಡು ಮಾಡುವಂಥದ್ದು, ಸೊ ಬೇಗ ಏನು ಶ್ರೀಮಂತ ಆಗೋ ಯಾವುದು ಬರಲ್ಲ. ನೀವು ಪ್ಲ್ಯಾನ್ಡ್ ಆಗಿ ಡಿಸಿಪ್ಲೈನ್ಡ್ ಇದ್ದಾಗ, ನನ್ನ ಸಲಹೆ ಅಂದರೆ, ಯು ಕ್ಯಾನ್ ಗೋ ಫಾರ್ ದ ಪ್ಲ್ಯಾನ್ಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡಿಸಿಪ್ಲೈನ್ ಇನ್ವೆಸ್ಟ್ಮೆಂಟ್, ಡೆಫಿನೆಟ್ಲಿ ಯುವರ್ ಅಚೀವಿಂಗ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್.
0: ಸರ್, ತಮ್ಮ ಬಹುಮೂಲ್ಯ ಸಮಯ ಆ್ಯಂಡ್ ಇಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ, ವೇಣುಧ್ವನಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಆ್ಯಂಡ್ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಆ್ಯಂಡ್ ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ರವಿ ವಿ ಹುಚ್ಚನ್ನವರವರು ಕಾರ್ಯಕ್ರಮದಲ್ಲಿ. ಅವರು ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಕಾವ್ಯ, ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.